0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕಾರ್ಯಕ್ರಮದ ಕೊನೆಯಲ್ಲಿ ಹೌಸ್ ಫುಲ್ ಚಿತ್ರದ ಗೀತೆ ರಾಹುಲ್ ವೈದ್ಯ ಅವರು ಹಾಡಿದ್ದಾರೆ. ಹೇಮಂತ್ ಹೆಗಡೆ ಅವರ ಗೀತ ಸಾಹಿತ್ಯ ಕಿರಣ್ ಅವರ ರಾಗ ಸಂಯೋಜನೆಯಲ್ಲಿದೆ.

ಸ್ನೇಹಿತರೆ, ಇದುವರೆಗೂ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಅದರಲ್ಲೂ ಕೂಡ ಒಂದು ವಿಶೇಷತೆ ಇರುವಂತಹ ಗೀತೆಗಳು ಇವತ್ತೇನು ಆಗಿದ್ವು. ಅದೇನಿರಬಹುದು ಅಂತ ನೀವು ಈಗಾಗಲೇ ಗೆಸ್ ಮಾಡ್ಕೋತಾನೆ ಗೀತೆಗಳನ್ನು ಕೇಳಿರ್ತೀರಿ ಅಂತ ಅನಿಸುತ್ತೆ. ಆದರೂ ಕೂಡ ಹೇಳಿಬಿಡ್ತೀನಿ, ಒಲವು ಅನ್ನುವಂತಹ ಒಂದು ಶೀರ್ಷಿಕೆಯಡಿ ರಚಿತವಾಗಿರುವಂತಹ ಗೀತೆಗಳು. ಮೊದಲನೇ ಸಾಲು ಒಲವು ಅನ್ನುವಂತಹ ಶಬ್ದದಿಂದ ಆರಂಭವಾಗಿರುವಂತಹ ಗೀತೆಗಳು ಇಂದಿನ ಚಿತ್ರಗೀತೆಗಳ ವಿಶೇಷತೆ ಆಗಿತ್ತು. ಹೇಗನ್ನಿಸ್ತು ಪತ್ರಗಳ ಮುಖೇನ ತಿಳಿಸಿ.

ಕೊಡಿ. ಇದಾಗಿತ್ತು ಇಂದಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 5:30. ಯುವ ಸ್ನೇಹಿತರ ಕಾರ್ಯಕ್ರಮ ಯುವವಾಣಿ.

0: ಯುವ ಮಿತ್ರರಿಗೆಲ್ಲ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಕೇಳುಗ ಸ್ನೇಹಿತರೆ, ಯುವವಾಣಿಯಲ್ಲಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ವಾಣಿ ರಾಯಚೂರು.
4: ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ.
3: ವಿಶೇಷ ಸರಣಿ ಕಾರ್ಯಕ್ರಮ ತುತ್ತಿಗೊಂದು ಮಾರ್ಗ.
4: ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು.
3: ಯುವ ಸ್ವ ಉದ್ಯೋಗಿಗಳನ್ನು ಪರಿಚಯಿಸುವ ಸಂದರ್ಶನಾಧಾರಿತ ಕಾರ್ಯಕ್ರಮ
4: ಕೆಚ್ಚದೆ ಇರಬೇಕೆಂದೆಂದು
3: ಕೇಳಿ. ತುತ್ತಿಗೊಂದು ಮಾರ್ಗ ವಿಶೇಷ ಸರಣಿ ಕಾರ್ಯಕ್ರಮ.
4: ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ. ಇದ ನೆನಪಿಡಬೇಕು ನಿತ್ಯ, ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು, ಅದರಲ್ಲೇ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು.
5: ಪ್ರಿಯ ಕೇಳುಗರೆ, ಇವತ್ತಿನ ತುತ್ತಿಗೊಂದು ಮಾರ್ಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದು ನಮ್ಮ ಜೊತೆಯಲ್ಲಿದ್ದಾರೆ ಹನುಮೇಶ್ ಅವರು. ಅವರು ಎಲ್ಲಿಂದ ಬಂದಿದ್ದಾರೆ, ಅವರ ವಿದ್ಯಾಭ್ಯಾಸ ಏನಾಗಿದೆ, ಅವರ ವೃತ್ತಿ ಏನು, ಈಗ ಪ್ರಸ್ತುತ ಅವರ ಜೀವನ ಶೈಲಿ ಹೇಗೆ ನಡೆದಿದೆ ಎಂಬುದರ ಬಗ್ಗೆ ಕೆಲವೊಂದು ವಿಷಯಗಳ ಬಗ್ಗೆ ಅವರ ಹತ್ರ ಚರ್ಚೆ ಮಾಡೋಣ. ಬನ್ನಿ ಸರ್. ನಮಸ್ಕಾರ.
6: ನಮಸ್ಕಾರ ಸರ್.
5: ಸರ್, ತಾವು ಎಲ್ಲಿಂದ ಬಂದಿದ್ದೀರಿ?
6: ಸರ್, ನಾವು ಗಂಜಳ್ಳಿ ಗ್ರಾಮದ ರಾಯಚೂರು ತಾಲೂಕು ರಾಯಚೂರು ಜಿಲ್ಲೆಯಿಂದ ಬಂದಿದ್ದೀವಿ.
5: ಸರ್, ತಾವು ಏನು ಓದ್ಕೊಂಡಿದ್ದೀರಿ?
6: ಸರ್, ನಮ್ಮದು ಒಂದು ವಿದ್ಯಾಭ್ಯಾಸ ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಇಯರಲ್ಲಿ ಇದು PUC ಕಾಮರ್ಸ್ ಕಂಪ್ಲೀಟ್ ಆಗಿದೆ ಸರ್.
5: ಅಂದರೆ ಕಾಮರ್ಸ್ ಓದ್ಕೊಂಡಿದ್ದೀರಿ?
6: ಹೌದು ಸರ್.
5: ಮುಂದೆ ಓದಬೇಕಾಗಿತ್ತಲ್ಲ, ಯಾಕೆ ಓದಲಿಲ್ಲ?
6: ಸರ್, ಸದ್ಯ ನಮಗೆ ಓದಕ್ಕೆ ಆರ್ಥಿಕವಾಗಿ ಭಾಳ ಒಂದು ಕುಟುಂಬದಲ್ಲಿ ಬಡತನ ಕುಟುಂಬದಲ್ಲಿ ನಾವು ಹುಟ್ಟಿದ ಕಾರಣದಿಂದ ತಂದೆ ತಾಯಿಗಳು ಅವರೊಂದು ಸಮಸ್ಯೆಗಳು ಪ್ರತಿದಿನ ಅವರೊಂದು ಮನೆಯಲ್ಲಿ ಯಾವುದೇ ಬೇರೆ ಬೇರೆ ರೀತಿಯ ಒಂದು ಸಮಸ್ಯೆಗಳು ನಮ್ಮನ್ನು ಕೂಡ ಪೋಷಿಸುವುದಕ್ಕೆ ಆಗಲಾರದ ಕಾರಣದಿಂದ ಮುಂದೆ ಓದಿಸುವುದಕ್ಕೆ ಅವರಿಗೆ ಯಾವುದೇ ರೀತಿಯಾಗಿ ಅವ್ರಿಗೆ ಸಾಮರ್ಥ್ಯ ಸಾಲಲಿಲ್ಲ. ಅದಕ್ಕಾಗಿ ನಾವೂ ಕೂಲಿ ನಾಲಿ ಕೆಲಸ ಹೋಗಿ ನಮ್ಮ ಒಂದು ಕುಟುಂಬವನ್ನು ಪೋಷಿಸುವುದಕ್ಕೋಸ್ಕರ ನಾವು ಮಧ್ಯದಲ್ಲೇ ನಮ್ಮ ಒಂದು ವಿದ್ಯಾಭ್ಯಾಸವನ್ನು ಕಡಿತಗೊಳಿಸಿದ್ದೇವೆ.
5: ಅಂದ್ರೆ ಒಟ್ಟಾರೆ ಮನೆಯಲ್ಲಿ ಕಿತ್ತು ತಿನ್ನೋ ಬಡತನ ಇರುವ ಕಾರಣದಿಂದಾಗಿ ನೀವು ವಿದ್ಯೆಯನ್ನ ಇನ್ನು ಮುಂದುವರ್ಸಕ್ ಆಗ್ಲಿಲ್ಲ ಅಂತ ಹೇಳ್ತಾ ಇದ್ದೀರಿ. ಇನ್ನ ಮನೆಯಲ್ಲಿ ಯಾರ್ಯಾರು ಇರ್ತೀರಿ ಸರ್?
6: ಸರ್, ಮನೆಯಲ್ಲಂತೂ ಇವಾಗ ಸದ್ಯ ನಾನು, ನನ್ನ ತಾಯಿ, ಅಕ್ಕನ ಮಗಳು ಒಂದು ಮೂವರೇ ಇದೀವಿ ಸರ್ ಸದ್ಯ. ಆ್ಯಕ್ಚುಲಿ ನಮ್ಮ ಕುಟುಂಬದಲ್ಲಿ ನಮ್ಮ ತಂದೆಗೆ 4 ಜನ, 2 ಗಂಡ್ಮಕ್ಕಳು 2 ಹೆಣ್ಮಕ್ಕಳು, ಅವರಲ್ಲಿ ಎಲ್ಲರಿಗೆ ಮದುವೆ ಆಗಿದೆ. ಸದ್ಯ ಅಂತೂ ನಾನಂತೂ ಇನ್ನು ಬ್ಯಾಚುಲರ್ ಇದ್ದೀನಿ ಸರ್.
5: ಸರ್, ಹಾಗಾದ್ರೆ ತಾಯಿನ ನೀವೇ ನೋಡ್ಕೊಳ್ತಾ ಇದ್ದೀರಾ ಅಂತ ಅರ್ಥ ಆಯ್ತು.
6: ಹೌದು ಸರ್, ತಾಯಿನ ನಾನೇ ನೋಡ್ಕೊಳ್ತಿದ್ದೇನೆ.
5: ಸರ್, ಹಾಗಾದ್ರೆ ಈಗ ಸದ್ಯ ನೀವು ಏನು ಕೆಲಸ ಮಾಡ್ತಾ ಇದ್ದೀರಿ?
6: ಸರ್, ಸದ್ಯ ನಾನಂತೂ ಟೈಲರಿಂಗ್ ಬಿಸ್ನೆಸ್ ಸರ್, ಫ್ಯಾಷನ್ ಆರ್ಟಿಸ್ಟ್ಸ್ ಅಂತ. ಸದ್ಯ ಅಂತೂ ಅದೇ ವೃತ್ತಿಯನ್ನು ಮುಂದೆ ಸಾಗಿಸುತ್ತಿದ್ದೇನೆ. ಏನೋ ದೇವರ ಕೃಪೆಯಿಂದ ನಾನು ಬೇರೆ ಒಂದು ಕಂಪ್ನಿಯಲ್ಲೂ ಕೆಲಸ ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ದೇನೆ. ಬಟ್ ಅದು ಇದು ಸದ್ಯ ಇದು ಬಿಸ್ನೆಸ್ ಚೆನ್ನಾಗಿ ನಡೆದರೆ ಇದನ್ನೇ ಕಂಟಿನ್ಯೂ ಮಾಡಬೇಕು ಸರ್.
5: ಸರ್, ಹಾಗಾದರೆ ಇದಕ್ಕಿಂತ ಮುಂಚೆ ಎಲ್ಲೆಲ್ಲಿ ಕೆಲಸ ಮಾಡಿದ್ದೀರಿ ತಾವು?
6: ಸರ್, ಇದಕ್ಕಿಂತ ಮುಂಚೆ ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ದೀನಿ ಸರ್. ಅದರಂತ ಈ ರೀತಿ ಬೇರೆ ಬೇರೆ ಒಂದು ಸಣ್ಣ ಪುಟ್ಟ ಕಂಪ್ನಿಗಳನ್ನು ಕೆಲಸ ಮಾಡಿದ್ದೀನಿ ಸರ್. ಅದೇ ರೀತಿಯಾಗಿ ಅಲ್ಲಿ ಮಾಡೋಕ್ಕಿಂತ ಮುಂಚೆನೂ ಇನ್ನು ಲೇಬರ್ ವರ್ಕ್ನು ಮಾಡಿದ್ದು ಸರ್. ಸೆಂಟ್ರಿಂಗ್ ಕೆಲಸ ಆಗಿರ್ಬೋದು, ಇನ್ನು ಇದು ಮಾಲ್ ಕೆಲಸದ ಕೆಲಸ ಆಗಿರ್ಬೋದು, ಈ ರೀತಿ ಎಲ್ಲ ಕೆಲಸ ಮಾಡಿದ್ಮೇಲೆ ನನಗೆ ಅದರಲ್ಲಿ ಯಾವುದೇ ರೀತಿಯಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಕೊನೆಗೆ ನಾನು ಈ ಒಂದು ಟೈಲರಿಂಗ್ ಬಿಸ್ನೆಸ್ಗೆ ಬಂದೆ ಸರ್.
5: ಬಹಳಷ್ಟು ಕಡೆ ಕೆಲವೊಂದು ಪ್ರೈವೇಟ್ ಕಂಪನಿಗಳಲ್ಲೆಲ್ಲ ಕೆಲಸ ಮಾಡಿದಿರಿ, ಹಾಗೆ ಸೆಂಟ್ರಿಂಗ್ ಕೆಲಸನು ನೀವು ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದೀರಿ.
6: ಹೌದು ಸರ್.
5: ಸರ್, ಈಗ ಎಷ್ಟು ವರ್ಷದಿಂದ ಈಗ ಈ ಕಂಪನಿಗಳಲ್ಲಿ ಕೆಲಸ ಮಾಡಿದ್ದೀರಿ ಸರ್?
6: ಸರ್,

0: ಸುಮಾರು ನಾನು ಕಂಪ್ನಿಗಳಲ್ಲಿ ಒಂದೊಂದು ಕಂಪ್ನಿಯಲ್ಲಿ ಒಂದೊಂದು ವರ್ಷ ಮಾಡಿದ್ದೀನಿ, ಮತ್ತೆ ಬೇರೆ ಬೇರೆ ಕಂಪ್ನಿಯಲ್ಲಿ ಒಂದೊಂದು ಕಂಪ್ನಿಯಲ್ಲಿ ಏನಿಲ್ಲಪ್ಪ ಅಂದರೆ ಒಂದೊಂದು ವರ್ಷ ಮಾಡಿದ್ದೀನಿ ಸರ್. ಟೋಟಲ್ 3 ವರ್ಷ ಮಾಡಿದ್ದೀನಿ ಬೇರೆ ಕಂಪ್ನಿಗಳಲ್ಲಿ.
1: ಒಟ್ಟಾರೆ 3 ವರ್ಷದಿಂದ ಪ್ರೈವೇಟ್ ಕಂಪ್ನಿಗಳಲ್ಲಿ ನೀವು ಕೆಲಸ ಮಾಡಿದ್ದೀರಿ.
0: ಹೌದು ಸರ್.
1: ಸರ್, ಈಗ ಸೆಂಟ್ರಿಂಗ್ ಕೆಲಸ ಮಾಡಿದ್ದೀನಿ ಅಂತ ಹೇಳಿದಿರಿ. ಸೆಂಟ್ರಿಂಗ್ ಕೆಲಸ ಎಷ್ಟು ವರ್ಷದಿಂದ ಮಾಡಿದಿರಿ?
0: ಸರ್, ಸೆಂಟ್ರಿಂಗ್ ಕೆಲಸ ಸುಮಾರು 1 ವರ್ಷದಿಂದ ಮಾಡಿದ್ದೀನಿ ಸರ್.
1: 1 ವರ್ಷದಿಂದ ಎಷ್ಟು ವರ್ಷದವರೆಗೆ ಮಾಡಿದಿರಿ ಸರ್?
0: 2017ರಿಂದ 2019 ತನಕ ಸುಮಾರು 1.5 ವರ್ಷ 2 ವರ್ಷ ಮಾಡಿದ್ದೀನಿ ಸರ್ ಅದೇ ಕೆಲಸ.
1: ಓಕೆ ಸರ್, ಈಗ ಈ ಟೈಲರಿಂಗ್ ಕೆಲಸ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್?
0: ಸರ್, ಈ ಟೈಲರಿಂಗ್ ಕೆಲಸ ಈ ಫೀಲ್ಡ್ಗೆ ಬಂದು ನಾನು ಸುಮಾರು ಏನಿಲ್ಲಪ್ಪ ಅಂದ್ರೆ ಒಂದು 5 ವರ್ಷ ಆಯ್ತು ಸರ್. 2021ರಿಂದ ಹಿಡ್ಕೊಂಡು 2026ವರೆಗೆ ಇದೇ ಒಂದು ವ್ಯಾಪಾರ ಕ್ಷೇತ್ರದಲ್ಲಿ ಇದ್ದೀನಿ ಸರ್.
1: ಸರ್, ಈಗ ಈ ಟೈಲರಿಂಗ್ ಕೆಲಸವನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಯಾಕಂತಂದ್ರೆ ಈಗ ಬದುಕೋಕೆ ಸಾವಿರಾರು ಕೆಲಸಗಳಿದೆ, ಇನ್ನು ನೀವೆಲ್ಲ ಚೆನ್ನಾಗಿ ಓದ್ಕೊಂಡಿದ್ದೀರಿ, ಯಾಕೆ ನೀವು ಈ ಟೈಲರಿಂಗ್ ಕೆಲಸವನ್ನೇ ನೀವು ಯಾಕೆ ಆಯ್ಕೆ ಮಾಡ್ಕೊಂಡಿರಿ?
0: ಸರ್, ಈ ಟೈಲರಿಂಗ್ ಕೆಲಸನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಂದ್ರೆ ಸುಮಾರು ನಾವು ನಮ್ಮ ತಂದೆ ಮೊದಲಿಂದನೂ ಇದೇ ಒಂದು ವೃತ್ತಿಯಲ್ಲಿ ಇದ್ದಾನೆ ಸರ್. ನಾವು ಚಿಕ್ಕಂದಿನಿಂದನೂ ಇದೇ ಒಂದು ವೃತ್ತಿಯಲ್ಲಿ ಇರೋದ ಕಾರಣದಿಂದ ಆವಾಗ ಚಿಕ್ಕ ವಯಸ್ಸಿನಲ್ಲಿ ನನಗೆ ಯಾವುದೇ ರೀತಿ ಇದು ಕಲ್ತಿರಲಿಲ್ಲ. ನಾನು ಈ ಒಂದು ವೃತ್ತಿಯನ್ನು ಕಲಿತು ಸುಮಾರು ಒಂದು 5 ವರ್ಷ ಆಯ್ತು ಸರ್. ಯಾಕಂದರೆ ನಾನು ಬೇರೆ ಬೇರೆ ಕಂಪ್ನಿಗಳಲ್ಲಿ ಮಾಡುವಾಗ ಯಾವುದೇ ರೀತಿಯಾಗಿ ಒಂದು ಫ್ರೀಡಮ್ ಅನ್ನೋದು ಇರಲ್ಲ ಸರ್. ಯಾಕಂದರೆ ಲೀವ್ಸ್ ಕೊಡಲ್ಲ, ಯಾವುದೇ ರೀತಿಯಾಗಿ ನಮಗೆ ಏನಾದರೂ ಬೇರೆ ಕಡೆ ವರ್ಕ್ ಇದ್ರೂ ಅಲ್ಲ, ಬ್ಯಾಂಕಿನ ಕೆಲಸ ಬೇರೆ ಬೇರೆ ಏನನ್ನ ಸಣ್ಣ ಪುಟ್ಟ ಕೆಲಸಗಳಿದ್ರೂ ಲೀವ್ ಜಾಸ್ತಿ ಕೊಡಲ್ಲ. ಅದಕ್ಕಾಗಿ ನನಗೆ ಅಲ್ಲಿ ಯಾವುದೇ ರೀತಿಯ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸಲಿಲ್ಲ. ಅದೇ ನಾವು ಒಂದು ವ್ಯಾಪಾರ ವೃತ್ತಿಯಲ್ಲಿದ್ದರೆ ಅಂದರೆ ಒಂದು ನಮಗೆ ಫ್ಲೆಕ್ಸಿಬಿಲಿಟಿ ಲೈಫ್ ಅನ್ನು ಇರ್ತದೆ. ಅದಕ್ಕಾಗಿ ನಾನು ಆ ಒಂದು ಜಾಬ್ಗೆ ರಿಸೈನ್ ಮಾಡಿದ್ದೇನೆ. ನಾನು ಈ ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡೆ. ಯಾಕಂದರೆ ಒಂದು ಬಿಸ್ನೆಸ್ ಅಂದರೆ ನಮಗೆ ಅನುಕೂಲವಾಗಿ ನಾವು ಎಲ್ಲ ವಿಷಯಗಳಲ್ಲಿ ನಾವು ನಮ್ಮ ಒಂದು ಕುಟುಂಬವನ್ನು ಯಾವ ರೀತಿಯಾಗಿ ಕಾಪಾಡ್ಕೋಬೇಕು, ಯಾವ ರೀತಿಯಾಗಿ ನಡೆಸಬೇಕು, ಇನ್ನು ನಮಗೆ ಹೊರಗೆ ಕೆಲಸನೂ ಆಗುತ್ತೋ ಅದೇ ರೀತಿಯಾಗಿ ನಮ್ಮ ಒಂದು ಕುಟುಂಬದ ಕೆಲಸ ಅಂತ ಅದೇ ರೀತಿ ನಮ್ಮ ಒಂದು ವ್ಯಾಪಾರನು ಚೆನ್ನಾಗಿ ನಡೆಸುವಂತ ಉದ್ದೇಶದಿಂದ ಅವೆಲ್ಲ ಒಂದು ಕೆಲಸಗಳನ್ನು ಬಿಟ್ಟಿದ್ದೇನೆ, ಈ ಒಂದು ವ್ಯಾಪಾರವನ್ನು ಮುಂದೆ ಸಾಗಿಸುತ್ತಿದ್ದೇನೆ.
1: ಮುಂಚೆ ನಿಮ್ಮ ತಂದೆಯವರು ಇದೇ ಕೆಲಸ ಮಾಡ್ತಾ ಇದ್ದೀರ ಅಂತ ಹೇಳಿದ್ರಿ.
0: ಸರ್, ಅವರು ಸುಮಾರು ಏನಿಲ್ಲಪ್ಪ ಅಂದ್ರೆ 25 ವರ್ಷ ತನಕ 25 ವರ್ಷ 30 ವರ್ಷ ಅದೇ ಫೀಲ್ಡ್ ಅಲ್ಲಿ ಇದ್ರು ಸರ್.
1: ಆ ಕಾರಣದಿಂದಾಗಿ ನೀವು ಇದೇ ಕೆಲಸವನ್ನೇ ಆಯ್ಕೆ ಮಾಡ್ಕೊಂಡ್ರಿ. ಈಗ ನೀವು ಬೇರೆ ಪ್ರೈವೇಟ್ ಕಂಪ್ನಿಗಳಲ್ಲೆಲ್ಲ ಕೆಲಸ ಮಾಡಿದ್ರೆ ನಿಮ್ಮ ಕೆಲಸದ ಮೇಲೆ ಏನಾದರೂ ಹೋಗ್ಬೇಕು ಅಂತಂದ್ರೆ ರಜಾ ಕೊಡ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ನಿಮ್ಮದೇ ಆದಂಥ ನಿಮ್ಮ ತಂದೆಯವರು ಮಾಡುವಂಥ ವೃತ್ತಿಯನ್ನೇ ನೀವು ಆಯ್ಕೆ ಮಾಡ್ಕೊಂಡಿರಿ. ಓಕೆ ಸರ್, ಈಗ 5 ವರ್ಷದಿಂದ ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಯಾವ ಥರ ಬಟ್ಟೆಯನ್ನು ನೀವು ಹೊಲಿತೀರಿ ಸರ್?
0: ಸರ್, ನಾನು ಈ ಒಂದು ವೃತ್ತಿಯಲ್ಲಿ 5 ವರ್ಷದಿಂದ ಇದ್ದೇನೆ ಸರ್. ಈ ಒಂದು ನನ್ನ ಒಂದು ಟೈಲರಿಂಗ್ ಒಂದು ಬಿಸ್ನೆಸ್ದಲ್ಲಿ ಸಣ್ಣ ಮಕ್ಕಳು 1ನೇ ತರಗತಿಯಿಂದ ಹಿಡ್ಕೊಂಡು ಇನ್ನು ದೊಡ್ಡವರು ಸೀನಿಯರ್ ಸಿಟಿಸನ್ ಎಲ್ಲ ರೀತಿಯಾಗಿ ಒಂದು ಶರ್ಟು ಪ್ಯಾಂಟು ಅದೇ ರೀತಿಯಾಗಿ ನಿಕ್ಕರು ಆಗಿರ್ಬೋದು, ಅದೇ ರೀತಿಯಾಗಿ ನೈಟ್ ಪ್ಯಾಂಟು, ಇನ್ನು ಅಂದರೆ ಪುರುಷರಿಗೆ ಸಂಬಂಧಪಟ್ಟ ಒಂದು ವಸ್ತ್ರಗಳಿಗೆ ಸಂಬಂಧಪಟ್ಟ ಎಲ್ಲ ರೀತಿಯ ಒಂದು ಬಟ್ಟೆಗಳನ್ನು ನಾನು ಹೊಲಿತಿದ್ದೇನೆ. ಈ ಒಂದು ಸರ್ವಿಸ್ ಯಾಕಂದರೆ ಇವಾಗ ಮೆನ್ಸ್ ಒಂದು ಸರ್ವಿಸನ್ನು ನಾನು ಕೊಡ್ತಿದ್ದೀನಿ ನೋಡಿ ಸರ್ ನನ್ನ ಶಾಪ್ನಲ್ಲಿ.
1: ಸರ್, ಈಗ ಗ್ರಾಮೀಣ ಭಾಗದಲ್ಲಿ ನೀವಿದ್ದೀರಿ, ಏನಿಲ್ಲ ಒಂದು ಶರ್ಟ್ ಪೀಸ್ ತೊಗೋಬೇಕು ಅಂತಂದ್ರೂ ಒಂದು 500 ರೂಪಾಯಿ ಆಗುತ್ತೆ. ಈಗ ತಮ್ಮ ಹತ್ರ ಒಂದು ಶರ್ಟ್ ಹೊಲಿಬೇಕು ಅಂತಂದರೆ ಎಷ್ಟು ತೊಗೊಳ್ತೀರಿ ಸರ್?
0: ಸರ್, ನಮ್ಮ ಶಾಪ್ನಲ್ಲಿ ಪ್ಯಾಂಟ್ ಶರ್ಟಿಗೆ 800 ರೂಪಾಯಿ ತೊಗೊಳ್ತಿದ್ದೀವಿ ಸರ್. ಅದರಲ್ಲಿ ಶರ್ಟಿಗೆ 350, ಅದೇ ಪ್ಯಾಂಟಿಗೆ ಆದರೆ 450 ತೊಗೊಳ್ತೀವಿ ಸರ್. ಇನ್ನು ಪ್ಯಾಂಟ್ ಶರ್ಟ್ ಎರಡು ಸೇರಿದ್ದೇನೆ 800 ರೂಪಾಯಿ ತೊಗೊಳ್ತೀವಿ. ಅದರಲ್ಲಿ ಎಲ್ಲರೂ ನಾವು ಹೇಳಿದ ರೇಟಿಗೆ ಕೊಡಲ್ಲ ಸರ್. ಕೆಲವೊಬ್ಬರು 700 ರೂಪಾಯಿ ಕೊಡ್ತಾರೆ, ಕೆಲವೊಬ್ಬರು 750 ಕೊಡ್ತಾರೆ. ಇನ್ನು ಏನೋ ಅವರು ಒಳ್ಳೆ ಒಂದು ಮನಸ್ಸು ಇದ್ದವರು ಇನ್ನು 800 ರೂಪಾಯಿ ಕೊಡ್ತಾರೆ. ಅದೇ ರೀತಿ ಮಕ್ಕಳ ಒಂದು ಬಟ್ಟೆಗಳನ್ನು ಹೊಲ್ತೀವಿ ಸರ್. ಅದರಲ್ಲಿ ಇವಾಗ 500 ರೂಪಾಯಿ ಇನ್ನು ಶರ್ಟು, ಅದೇ ರೀತಿಯಾಗಿ ನಿಕ್ಕರ್ ಹೊಲಿತೀವಿ ಸರ್. ಇನ್ನು ಪ್ಯಾಂಟು ಶರ್ಟ್ ಆದರೆ 600 ರೂಪಾಯಿ ಹೊಲ್ತೀವಿ. ಅದರಲ್ಲೂ ಈ ಕೆಲವೊಬ್ಬರು ಬಡ ಮಕ್ಕಳು ಇರೋದರಿಂದ ಭಾಳ ಕಡಿಮೆ ರೇಟ್ ಕೊಡ್ತಾರೆ ಸರ್. ನಮಗೆ ಅದು ಅಡ್ಜಸ್ಟ್ ಆಗಲಿಲ್ಲಪ್ಪ ಅಂದ್ರೂ ನಾವು ಅವರೇ ಒಂದು ನಾವು ಅದೇ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಕೇಸಿ ಬೆಳೆದ ಕೇಸಿ ಬಂದಿವಲ್ಲ ಸರ್. ನಾವು ಇನ್ನು ಯಾರಿಗೆ ಜಾಸ್ತಿ ಡಿಮ್ಯಾಂಡ್ ಮಾಡಲ್ಲ, ಫೋರ್ಸ್ ಮಾಡಲ್ಲ. ಏನೋ 1 ಸರ್ತಿ 2 ಸರ್ತಿ ಹೇಳ್ತೀವಿ, ಅವರು ಒಂದು ಅವರಾಗಿ ತಿಳಿದುಕೊಟ್ರೆ ನಾವು ತಗೊಳ್ತೀವಿ, ಇಲ್ಲಪ್ಪ ಅಂದ್ರೆ ಇನ್ನು ಸುಮ್ಮನೆ ಬಿಡ್ತೀವಿ ಸರ್.
1: ಸರ್, ಹಾಗಾದರೆ ನೀವು ಸರ್ಕಾರಿ ಶಾಲೆಯ ಮಕ್ಕಳ ಯೂನಿಫಾರ್ಮ್ ಸಮೇತ ನೀವೇ ಹೊಲಿತೀರಿ ಅಂತ ಗೊತ್ತಾಯಿತು. ಸರ್ಕಾರಿ ಶಾಲೆ ಮಕ್ಕಳು ಅಂದ ತಕ್ಷಣ ಬಟ್ಟೆ ಹೊಲಿಸ್ಕೊಳ್ಳೋಕೆ ಇಲ್ಲಿಗೆ ನಿಮ್ಮ ಹತ್ರನೇ ಬರ್ತಾರೆ. ದುಡ್ಡಿಲ್ಲ ಅಂತಂದ್ರೂ ನೀವು ಸರಿ ಮಾಡ್ಕೊಂಡು ಹೋಗ್ತೀರಿ, ಅವ್ರು ಎಷ್ಟು ಕೊಡ್ತಾರೆ ಅಷ್ಟು ತೊಗೊಳ್ತೀರಿ, ಬಟ್ ಅವ್ರಿಗೆ ಯಾವುದೇ ರೀತಿ ನೀವು ಡಿಮ್ಯಾಂಡ್ ಮಾಡಲ್ಲ ಅಂತ ಹೇಳಿದ್ರಿ.
0: ಹೌದು ಸರ್, ಯಾವುದೇ ರೀತಿ ಡಿಮ್ಯಾಂಡ್ ಮಾಡಲ್ಲ.
1: ಸರ್, ಈಗ ಒಂದು ದಿನಕ್ಕೆ ನೀವು ಇದೇ ವೃತ್ತಿಯಲ್ಲಿ ಎಷ್ಟು ದುಡಿತೀರಿ ಸರ್?
0: ಸರ್, ಇದೇ ವೃತ್ತಿಯಲ್ಲಿ ನಾನು ಒಂದು ದಿವಸಕ್ಕೆ ಡಿಪೆಂಡ್ ಅಪ್ ಅನ್ನು ಅವ್ರ ಕಸ್ಟಮರ್ ಯಾವ ರೀತಿಯಾಗಿ ಇವಾಗ

0: ಎರಡು ಜೊತೆ ಮೂರು ಜೊತೆ ನಾಲ್ಕು ಜೊತೆಗೆ ಈ ರೀತಿಯಾಗಿ ತಂದು ಹಾಕ್ಕೊಟ್ರೆ ಇನ್ನು ಡೈಲಿ ಏನಿಲ್ಲಪ್ಪ ಅಂದರೆ ಇನ್ನು 500 ರೂಪಾಯಿ ಮೇಲ್ಗಡೆನೆ ನಾವು ದುಡ್ತೀವಿ ಸರ್. 500 ರೂಪಾಯಿಂದ ದುಡ್ಕೊಂಡು 800 ರೂಪಾಯಿ 1000 ರೂಪಾಯಿ ಡಿಪೆಂಡ್ ಅಪನ್ ಅದು ಕಸ್ಟಮರ್ ಮೇಲೆ ಡಿಪೆಂಡ್ಸ್. ಒಂದು ದಿವಸ ಜಾಸ್ತಿ ತಂದು ಹಾಕಿದ್ರೆ ಇನ್ನು ಜಾಸ್ತಿನೇ ಆಗ್ಬೋದು ಸರ್, 1200 1000 ತನ ಆಗ್ಬೋದು. ಇಲ್ಲಪ್ಪ ಅಂದರೆ ಏನಿಲ್ಲಪ್ಪ ಅಂದರೆ ಲಾಸ್ಟ್ ಒಂದು 500 ತನನೂ ಆಗುತ್ತೆ ಸರ್.
1: ಅಂದರೆ ನೀವು ಇಷ್ಟು ಕೊಡ್ರಿ ಅಷ್ಟು ಕೊಡ್ರಿ ಅಂತೇಳಿ ಡಿಮ್ಯಾಂಡ್ ಮಾಡಲ್ಲ, ಅವ್ರು ಕೊಟ್ಟಷ್ಟು ನೀವು ತೊಗೊಳ್ತೀರಿ ಅಂತೇಳಿ ಹೇಳ್ತಾ ಇದ್ದೀರಿ.
0: ಹೌದು ಸರ್, ಅವ್ರು ಕೊಟ್ಟಷ್ಟು ತೊಗೊಳ್ತೀವಿ.
1: ಸರ್, ನಿಮ್ಮದು ಟೈಲರಿಂಗ್ ಶಾಪ್ ಎಲ್ಲಿದೆ ಸರ್?
0: ಸರ್, ನಮ್ಮದು ಟೈಲರಿಂಗ್ ಶಾಪ್ ನಮ್ಮ ಸ್ವಂತ ಗ್ರಾಮದ ಗಂಜಳಿ ಗ್ರಾಮದಲ್ಲಿ ಇದೆ ಸರ್. ನಾವು ಗ್ರಾಮೀಣ ಭಾಗದಲ್ಲಿ ನಮ್ಮ ಒಂದು ವ್ಯಾಪಾರವನ್ನು ವೃತ್ತಿಯನ್ನು ಮುಂದೆ ಸಾಗಿಸುತ್ತಿದ್ದೇವೆ ಸರ್.
1: ಓಕೆ, ಅಂದರೆ ಹೊರಗಡೆ ಎಲ್ಲಿ ನಿಮ್ಮದು ಶಾಪ್ ಅಂತದ್ದು ಏನು ಇಲ್ಲ?
0: ಇಲ್ಲ ಸರ್, ನಮ್ಮದು ಹೊರಗಡೆ ಅಂತೂ ಪಟ್ಟಣ ಪ್ರದೇಶದಲ್ಲಿ ಯಾವುದೇ ರೀತಿಯಾಗಿದೆ ಶಾಪ್ ಇಲ್ಲ ಸರ್.
1: ಸರ್, ಈಗ ಪಟ್ಟಣದಲ್ಲಿದ್ದವರಿಗೆ ಚೆನ್ನಾಗಿ ವ್ಯಾಪಾರ ಆಗ್ತಾ ಇರುತ್ತೆ, ಯಾಕಂತಂದರೆ ಈಗ ಗ್ರಾಮೀಣ ಅಂದ ತಕ್ಷಣ ಬಹಳ ಕಡಿಮೆ ಮಟ್ಟದಲ್ಲಿ ಮನೆಗಳಿರುತ್ತೆ, ಜನಸಂಖ್ಯೆನೂ ಸ್ವಲ್ಪ ಕಡಿಮೆಯಾಗಿರುತ್ತೆ. ಅಂಥದ್ರಲ್ಲಿ ನಿಮಗೆ ಹೇಗೆ ಬಟ್ಟೆ ಹೊಲಿಗೆ ಪ್ರತಿದಿನ ಗಿರಾಕಿ ಬರುತ್ತಾ?
0: ಸರ್, ಪಟ್ಟಣದಲ್ಲಿ ನಾವು ವ್ಯಾಪಾರವನ್ನು ಒಂದು ಪ್ರಾರಂಭ ಮಾಡಬೇಕಂದ್ರೆ ಅಲ್ಲಿ ರೆಂಟ್ ಜಾಸ್ತಿ ಇರುತ್ತೆ ಸರ್. ಏನಿಲ್ಲಪ್ಪ ಅಂದರೆ ಡಿಪಾಸಿಟ್ ಒಂದು 30,000 50,000 ತನಕ ಇರುತ್ತೆ ಸರ್. ಅದೇ ರೀತಿಯಾಗಿ ರೆಂಟ್ನು ಒಂದು 10,000 8,000 ಅದು ಏರಿಯಾ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಯಾಕಂದರೆ ನಾವು ಅಷ್ಟೊಂದು ಅಫೋರ್ಡೆಬಲ್ ಮಾಡೋಕ್ಕಾಗಲ್ಲ ಸರ್. ಆದ ಕಾರಣದಿಂದ ನಾವು ನಮ್ಮ ಸ್ವಂತ ಗ್ರಾಮ ಆಗಿರುವಂಥ ಗಂಜಳಿ ಗ್ರಾಮದಲ್ಲಿ ನಮ್ಮೊಂದು ವ್ಯಾಪಾರವನ್ನು ಸ್ಟಾರ್ಟ್ ಮಾಡಿದ್ದೀವಿ ಸರ್. ಈ ಗ್ರಾಮದಲ್ಲಿ ಸುತ್ತಮುತ್ತ ಏನಿಲ್ಲಪ್ಪ ಅಂದರೆ ಒಂದು 4-5 ಹಳ್ಳಿ ಒಂದು ಜನ ನಮ್ಮ ಒಂದು ಶಾಪ್ಗೆ ವಿಸಿಟ್ ಮಾಡಿದ್ದೆ ನಮಗೆ ಒಂದು ಈ ಒಂದು ಬಟ್ಟೆಯನ್ನು ಹಾಕ್ತದೆ ಸರ್. ಅದಕ್ಕಾಗಿ ನಮಗೆ ನಮ್ಮ ಊರಲ್ಲಿ ಇನ್ನು ಜನನೂ ಎಲ್ಲರೂ ಚೆನ್ನಾಗಿದ್ದಾರೆ ಸರ್. ಯಾಕಂದರೆ ಅಲ್ಲ, ಬೇರೆ ಕಡೆ ನಾವು ವ್ಯಾಪಾರ ಸರಿಗೆ ಆಗಲಿಲ್ಲಪ್ಪ ಅಂದರೆ ಅದು ರೆಂಟು ಗೆಂಟು ಕೆಲವೊಂದು ಸರ್ತಿ ಕಟ್ಟೋಕ್ಕಾಗಲ್ಲ ಸರ್. ಯಾಕಂದರೆ ನಮ್ಮ ಒಂದು ಗ್ರಾಮದಲ್ಲಿ ನಮ್ಮದೇ ಆದ ಸ್ವಂತ ಒಂದು ಶಾಪ್ನಲ್ಲಿ ನಾವು ಯಾವುದೇ ರೀತಿ ರೆಂಟು ಗೆಂಟು ಕಟ್ಟಲಾರ್ದಪ್ಪಲೆ ಬಂದಷ್ಟು ನಮಗೆ ಎಷ್ಟು ಬರುತ್ತೆ ಅಷ್ಟರಲ್ಲೇ ನಾವು ತೃಪ್ತಿಯಾಗಿ ಬದುಕೋದಕ್ಕೆ ನಾವು ಕಲ್ತಿದ್ವಿ ಸರ್. ಅದಕ್ಕಾಗಿ ನಾವು ಬೇರೆ ಕಡೆಯನ್ನು ಸ್ಟಾರ್ಟ್ ಮಾಡಿಲ್ಲ ಸರ್.
1: ಒಂದು ತಿಂಗಳಿಗೆ ತಾವು ಎಷ್ಟು ಸಂಪಾದನೆ ಮಾಡ್ತೀರಿ ಸರ್?
0: ಸರ್, ಒಂದು ತಿಂಗಳಿಗೆ ಏನಿಲ್ಲಪ್ಪ ಅಂದರೆ ಅದು ಸೀಸನ್ ಇತ್ತಪ್ಪ ಅಂದರೆ ಒಂದು 25,000 30,000 ತನಕ ಆಗುತ್ತೆ.
1: ಅಂದರೆ ಜಾತ್ರೆ ಹಬ್ಬ ಸಂದರ್ಭದಲ್ಲಿ ತಮಗೆ ಹೆಚ್ಚು ಗಿರಾಕಿ ಆಗುತ್ತೆ ಅಂತ ಹೇಳ್ತೀರಿ?
0: ಹೌದು ಸರ್, ಜಾತ್ರೆ ಉರುಸು ಇನ್ನು ಹಬ್ಬ ಈ ದೊಡ್ಡ ಮಟ್ಟ ಒಂದು ಹಬ್ಬಗಳಾಗಲಿ ಒಂದು ಉರುಸುಗಳಾಗಲಿ ಜಾತ್ರೆಗಳಾಗಲಿ ಅಂತ ಒಂದು ಸಂದರ್ಭ ಇನ್ನು ಮದುವೆ ಒಂದು ಸೀಸನ್ ಆಗಿರ್ಬೋದು ಸರ್. ಈ ರೀತಿ ಒಂದು ಸೀಸನ್ ತಕ್ಕಂಥ ಇನ್ನು ಗಿರಾಕಿ ಅನ್ನೋದು ಭಾಳ ಚೆನ್ನಾಗಾಗುತ್ತೆ ಸರ್.
1: ಸರ್, ಈಗ ನಿಮ್ಮ ಕೈಯಲ್ಲಿದೆ ಒಂದು ದಿನಕ್ಕೆ ಎಷ್ಟು ದುಡಿಬೇಕು ಅನ್ನೋದು, ಈಗ ಹಬ್ಬ ಜಾತ್ರೆಯ ಸಂದರ್ಭದಲ್ಲಿ ಹಗಲು ರಾತ್ರಿ ಕುಂತು ಕೆಲಸ ಮಾಡಬೇಕಾಗುತ್ತೆ, ಆ ಥರ ಮಾಡ್ತೀರಾ ಸರ್?
0: ಹೌದು ಸರ್, ಮಾಡ್ತೀವಿ. ಕೆಲವೊಂದು ಸರ್ತಿ ರಾತ್ರಿ 1 ಗಂಟೆ ತನ ಮಾಡ್ತೀವಿ. ಇನ್ನು ಈ ಒಂದು ಬೇರೆ ಬೇರೆ ಒಂದು ಕಾರ್ಯಕ್ರಮಗಳು ಇರುತ್ತಲ್ಲ ಸರ್, ಅಂಥ ಒಂದು ಸಂದರ್ಭದಲ್ಲಿ ರಾತ್ರಿ 1 ಗಂಟೆ ತನ ಇನ್ನು ಕೆಲಸ ಮಾಡ್ತೀವಿ ಸರ್.
1: ಸರ್, ಈಗ ಒಂದು ತಿಂಗಳಿಗೆ ಒಂದು 15,000 20,000 ದುಡಿತೀವಿ ಅಂತ ಹೇಳಿದ್ರಿ, ಈಗ 15,000 20,000 ನಿಮಗೆ ಹೇಗೆ ಜೀವನ ಮಾಡೋಕ್ಕೆ ಸಾಕಾಗುತ್ತಾ?
0: ಹೌದು ಸರ್, 15,000 25,000 ನಮಗೆ ಅಷ್ಟರಲ್ಲೇ ಸಾಕಾಗುತ್ತೆ ಸರ್. ಯಾಕಂದರೆ ನಮ್ಮ ಕುಟುಂಬದಲ್ಲಿ ಇರುವ ಒಂದು ಖರ್ಚುಗಳ ತಕ್ಕಂತೆ ನಾವು ಅಷ್ಟೇ ಒಂದು ಸಂಬಳದಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೀವಿ ಸರ್.
1: ಮನೆಗೆ ನೀವು ತರುವಂಥ ಸರಕು ವಸ್ತುಗಳಿಗೆಲ್ಲ ತೆಗೆದಿಟ್ಟು ಇಂಥದನ್ನೆಲ್ಲ ಬಿಟ್ಟು ನೀವು ದುಡಿದಿರೋದ್ರಲ್ಲಿ ಸ್ವಲ್ಪ ಆದರೂ ಕೂಡಿಡಕ್ಕೆ ಆಗುತ್ತಾ?
0: ದೊಡ್ಡ ಮಟ್ಟದಲ್ಲಂತೂ ನಾವು ಕೂಡಿಡಕ್ಕಂತೂ ಆಗಲ್ಲ ಸರ್. ಏನಿಲ್ಲಪ್ಪ ಅಂದರೆ ಒಂದು 10,000 ಆಗಿರ್ಬೋದು, ಒಂದು 15,000 ಆಗಿರ್ಬೋದು, ಅಂಥದ್ದೊಂದು ಯಾವ್ದಾದ್ರು ಸಣ್ಣ ಅಮೌಂಟಲ್ಲಿ ನಾವು ಕೂಡಿ ಇಡೋಕೆ ಆಗ್ಬೋದು ಸರ್. ಯಾಕಂದರೆ ಒಂದು ಅನಾಹುತಗಳು ನಮಗೆ ಹೇಳಿ ಕೇಳಿ ಬರಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಕೆಲವೊಂದಂತೂ ನಮ್ಮ ಒಂದು ಪ್ರೊಟೆಕ್ಷನ್ಗಂತೂ ನಾವು ಮಾಡ್ಕೋಬೇಕಲ್ಲ ಸರ್. ಅದಕ್ಕಾಗಿ ಸದ್ಯ ಅಂತೂ ನಮಗೆ ದೊಡ್ಡ ಮಟ್ಟದಲ್ಲಂತೂ ಒಂದು ಸೇವಿಂಗ್ಸ್ ಅಂತೂ ಇಲ್ಲ ಸರ್.
1: ಟೈಲರಿಂಗ್ ಶಾಪ್ ಇಡೋಕೆ ನಿಮ್ಗೆ ಎಷ್ಟು ಖರ್ಚಾಯಿತು?
0: ಸರ್, ನಾವು ಈ ಒಂದು ಬಿಸ್ನೆಸ್ ಓಪನ್ ಶಾಪ್ ಓಪನ್ ಮಾಡೋಕ್ಕೆ ಏನಿಲ್ಲಪ್ಪ ಅಂದರೆ ಅಬೌವ್ 1 ಲಕ್ಷ ಸರ್, 1 ಲಕ್ಷ ಮೇಲೆ ಆಯ್ತು ಸರ್. ಯಾಕಂದರೆ ಎಲ್ಲ ಆ ಒಂದೊಂದು ಮಿಷಿನು ಒಂದು 35,000 ಹಿಡ್ಕೊಂಡು 50,000 ತನಕ ಇದಾವೆ ಸರ್. ಅದಕ್ಕಾಗಿ ನಾವು ಒಂದು ಮಿಷಿನ್ ನಾವು ಸೆಕೆಂಡ್ ಹ್ಯಾಂಡಲ್ಲಿ ಖರೀದಿ ಮಾಡಿದ್ವಿ ಸರ್. ಗೌರ್ಮೆಂಟ್ ಕಡೆಯಿಂದ ನಮಗೆ ಯಾವುದೇ ರೀತಿಯ ಒಂದು ಸಹಾಯಧನನೂ ಸಿಗಲಿಲ್ಲ ಸರ್. ನಾವು ಸ್ವಂತ ಒಂದು ಓನ್ ಇನ್ವೆಸ್ಟ್ಮೆಂಟ್ ಹಾಕಿದ್ದೇನೆ ನಾವು ಮಷಿನ್ಗಳು ತೊಗೊಂಡಿದ್ವಿ ಸರ್. ಸದ್ಯಂತೂ ನಮ್ಮ ಶಾಪ್ನಲ್ಲಿ 2 ಮಷಿನ್ ಇದ್ದಾವೆ. ಅದು ಒಂದು ಕಿಟ್ ಆಗಿ ಇಕ್ವಿಪ್ಮೆಂಟ್ ಟೈಲರಿಂಗ್ ರಿಲೇಟೆಡ್ ಎಷ್ಟಾದರೆ ಒಂದು ಇಕ್ವಿಪ್ಮೆಂಟ್ ಬೇಕಾಗುತ್ತೆ ಸರ್. ಕತ್ರಿ ಆಗಿರ್ಬೋದು, ಸ್ಕೇಲ್ ಆಗಿರ್ಬೋದು, ಟೇಪ್ ಆಗಿರ್ಬೋದು, ನಾಯಿಲ್ ಆಗಿರ್ಬೋದು, ಬೇರೆ ಬೇರೆ ಸಣ್ಣ ಪುಟ್ಟ ಎಲ್ಲ ರೀತಿಯ ಒಂದು ಇಕ್ವಿಪ್ಮೆಂಟು ಬೇಕಾಗುತ್ತೆ ಸರ್. ಆ ಒಂದು ಇಕ್ವಿಪ್ಮೆಂಟ್ಗೆ ಎಲ್ಲ ನಾವು ಎಲ್ಲ ಬಿಸ್ನೆಸ್ಗೆ ಎಲ್ಲ ನಾವು ಇನ್ವೆಸ್ಟ್ಮೆಂಟ್ ಮಾಡಿದರೂ 1 ಲಕ್ಷ ತನಕ ಆಯ್ತು. 1 ಲಕ್ಷ ಒಳಗಡೆ ನಾವು ಒಂದು ವ್ಯಾಪಾರವನ್ನು ಸ್ಟಾರ್ಟ್ ಮಾಡಿದ್ವಿ ಸರ್.
1: ಓಕೆ, ಇವಾಗ 1 ಲಕ್ಷ ರೂಪಾಯಿ ನೀವು ಬಂಡವಾಳ ಹಾಕಿ ನಿಮ್ಮ ಟೈಲರಿಂಗ್ ಶಾಪನ್ನು ನೀವು ಓಪನ್ ಮಾಡಿದ್ದೀರಿ ಸರ್. 1 ಲಕ್ಷ ರೂಪಾಯಿ ನೀವು

0: ಎಲ್ಲಿಂದ ತಂದ್ರಿ, ಹೇಗೆ?
1: ಸರ್, ನಾವು ಸಾಲ ಮಾಡಿದ್ ಸರ್. ಈ ಒಂದು ವ್ಯಾಪಾರ ಪ್ರಾರಂಭ ಮಾಡೋಕ್ಕೂ ಮುಂಚೆ ನಾವು ಪ್ರೈವೇಟ್ ಬ್ಯಾಂಕ್ ಅಲ್ಲಿ 1 ಲಕ್ಷ ರೂಪಾಯಿ ಹಂಗ ಸಾಲ ಮಾಡಿದ್ ಸರ್. ಆ ಸಾಲದ ಮುಖಾಂತರ ನಾವು ಎಲ್ಲ ಈ ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದ್ ಸರ್. ನಮಗೆ ಒಂದು ವ್ಯಾಪಾರಕ್ಕೆ ಸಂಬಂಧಪಟ್ಟು ಎಲ್ಲ ಟೇಬಲ್ ಆಗಿರ್ಬೋದು, ಮಷಿನರಿ ಒಂದು ವಸ್ತುಗಳಾಗಿರ್ಬೋದು, ಎಲ್ಲ ಎಲ್ಲ ಒಂದು ಖರ್ಚು ಮಾಡ್ಕೊಳ್ಳಕ್ಕೆ ಒಂದು 1 ಲಕ್ಷ ರೂಪಾಯಿ ಬೇಕಾದ ಸರ್. ಅದಕ್ಕಾಗಿ ನಾವು ಸಾಲ ಮಾಡಿದ್ದೇನೆ, ಒಂದು ವ್ಯಾಪಾರವನ್ನು ಪ್ರಾರಂಭ ಮಾಡಿದ್ ಸರ್.
0: ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಸಾಲ ಪಡೆದು ನೀವು ಟೈಲರ್ ಶಾಪ್ ಓಪನ್ ಮಾಡಿದ್ದೀರಿ. ಓಕೆ, ಈಗ ಆ ಸಾಲ ಎಲ್ಲ ತೀರಿದೆನಾ ಸರ್? ಇನ್ನು ಏನಾದರೂ ಬಾಕಿ ಇದೆಯಾ?
1: ಸರ್, ಸದ್ಯ ಅಂತೂ ನಾವು ಒಂದು ವ್ಯಾಪಾರ ಸ್ಟಾರ್ಟ್ ಮಾಡಿ 5 ವರ್ಷ ಆಯ್ತು ಸರ್. 5 ವರ್ಷದಲ್ಲಿ ನಾವು ಒಂದು ಎಲ್ಲ ಸಾಲ ಎಲ್ಲ ಮುಗಿಸ್ಕೊಂಡಿದ್ದೀವಿ ಸರ್.
0: ಅಂದರೆ ಹೇಗೆ, EMI ಪ್ರಕಾರ ನೀವು ದುಡ್ಡು ಕಟ್ತಾ ಇರ್ದೀರಾ, ಹೇಗೆ?
1: ಹೌದು ಸರ್, ನಾವು EMI ಪ್ರಕಾರ ನಾವು ಬ್ಯಾಂಕಿಗೆ ಮರುಪಾವತಿ ಮಾಡುತ್ತಿದ್ದೀವಿ ಸರ್.
0: ಸರಿಗೆ, ನೀವು ಬ್ಯಾಂಕಿಗೆ ದುಡ್ಡು ಕಟ್ಟಬೇಕಂತಂದ್ರೆ ನೀವೇ ಬ್ಯಾಂಕ್ ಹೋಗಿ ಹಾಕಿ ಬರ್ತೀರಾ ಅಥವಾ ಯಾರಾದರೂ ಬಂದು ತಗೊಂಡು ಹೋಗ್ತಾರೆ?
1: ಇಲ್ಲ ಸರ್, ಇವಾಗೆಲ್ಲ ಡಿಜಿಟಲ್ ಸಿಸ್ಟಮ್ ಇಟ್ ಆಗಿದೆ ಸರ್. ಆ್ಯಪ್ ಮುಖಾಂತರ ನಾವು ಇನ್ಸ್ಟಾಲ್ಮೆಂಟ್ ಕಟ್ತಾ ಇದ್ದೀವಿ ಸರ್. ಬ್ಯಾಂಕಿಗೆ ಹೋಗಂತೂ ನಾವು ದುಡ್ಡು ಕಟ್ಟೋದೊಂದು ಇಲ್ಲ ಸರ್. ಇಲ್ಲ, ಎಲ್ಲ ಇವಾಗ ಎಲ್ಲ ಆನ್ಲೈನ್ ಸಿಸ್ಟಮ್ ಆಗಿದಲ್ಲ ಸರ್. ಎಲ್ಲ ಆ್ಯಪ್ ಮುಖಾಂತರನೇ ಅನ್ನೋದು ನಾವು ಅಮೌಂಟ್ ಅನ್ನೋದು ರಿಪೇಮೆಂಟ್ ಮಾಡ್ತೀವಿ ಸರ್.
0: ಹೌದು ಸರ್, ಯಾಕಂತಂದ್ರೆ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತಂದ್ರೆ, ಗ್ರಾಮೀಣ ಭಾಗದಲ್ಲಿ ಈ ತರ ಬಹಳಷ್ಟು ಜನ ರೈತರಾಗ್ಲಿ, ಈಗ ಕೆಲವೊಂದು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತ ಯುವಕರಾಗ್ಲಿ, ಕೆಲವೊಂದ್ ಜನ ಹೋಟೆಲ್ಗಳನ್ನೆಲ್ಲ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ, ಅಂತವರೆಲ್ಲ ಬ್ಯಾಂಕ್ಗೆ ದುಡ್ಡು ಹಾಕ್ಬೇಕು ಅಂತಂತಂದ್ರೆ ಯಾರೋ ಒಬ್ರು ಬಂದು ನಾನು ಬ್ಯಾಂಕಿಂದ ಬಂದಿದ್ದೀನಿ ಅಂದ ತಕ್ಷಣ ಅವ್ರಿಗೆ ದುಡ್ಡು ಕೊಟ್ಟು ಮೋಸ ಹೋಗಿರುವಂತ ಬಹಳಷ್ಟು ಜನ ಇದ್ದಾರೆ. ಇದರಿಂದ ಮೋಸ ಹೋಗಿರೋದನ್ನ ನಾವು ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ನೋಡ್ತಾ ಇರ್ತೀವಿ. ಆ ಕಾರಣದಿಂದಾಗಿ ಆ ಪ್ರಶ್ನೆ ಕೇಳಿದೆ ಸರ್. ಅಂದ್ರೆ ನಿಮ್ಮ ಮೊಬೈಲಿಂದನೇ ನಿಮ್ಮ ಬ್ಯಾಂಕಿಗೆ ದುಡ್ಡು ಕಟ್ತೀರಿ?
1: ಹೌದು ಸರ್, ಮೊಬೈಲ್ ಮುಖಾಂತರ ಬ್ಯಾಂಕಿಗೆ ದುಡ್ಡು ಕಟ್ತೀವಿ ಸರ್ ಪ್ರತಿ ತಿಂಗಳ.
0: ಸರ್, ಈಗ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಪ್ರತಿಯೊಂದು ವೃತ್ತಿಯಲ್ಲಿ ಕಾಂಪಿಟೇಷನ್ ಆಗಿಬಿಟ್ಟಿದೆ. ನಿಮ್ದು ಟೈಲರಿಂಗ್ ಶಾಪ್ ಇದ್ದಾಗೆ ಈಗ ನಿಮ್ಮ ಪಕ್ಕದಲ್ಲಿ ಇನ್ನೊಬ್ರು ಯಾರೋ ಒಬ್ರು ಬಂದು ಹಾಕಿದ್ಮೇಲೆ ನಿಮ್ಮ ವೃತ್ತಿಗೆ ಒಂದು ಧಕ್ಕೆ ಬರುವ ಸಾಧ್ಯತೆ ಇರುತ್ತೆ. ಈ ವೃತ್ತಿಯನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇದ್ರಿ, ಅಂತ ಸಂದರ್ಭದಲ್ಲಿ ನೀವು ಇದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ ಸರ್?
1: ನಾವು ಇದೇ ಒಂದು ವೃತ್ತಿಯನ್ನು ಕಂಟಿನ್ಯೂ ಮಾಡಬೇಕಂತ ನಾವು ಬಯಸುತ್ತೇವೆ ಸರ್. ವ್ಯಾಪಾರ ಕೆಲವೊಂದು ಸರ್ತಿ ಲಾಭಕರನೂ ಆಗಿರ್ಬೋದು, ಲಾಸ್ನೂ ಆಗಿರ್ಬೋದು. ಅದಕ್ಕಾಗಿ ನಾವೊಂದು ಕಸ್ಟಮರ್ಗೆ ಕೊಡುವ ಒಂದು ಸರ್ವಿಸ್ ತಕ್ಕಂತೆ ಅನ್ನೋದು ನಮ್ಮ ಒಂದು ವ್ಯಾಪಾರ ಅನ್ನೋದು ನಿಲ್ಲುತ್ತದೆ. ಅದಕ್ಕಾಗಿ ಈ ಒಂದು ವ್ಯಾಪಾರ ಒಂದು ವೃತ್ತಿಯಲ್ಲಿ ಪ್ರತಿಯೊಬ್ಬ ಒಂದು ವ್ಯಾಪಾರಸ್ಥರಿಗೆ ತಾಳ್ಮೆ ಶಕ್ತಿ ಅನ್ನೋದು ಬಹಳ ಪ್ರಾಮುಖ್ಯತೆ ಸರ್. ಅದಕ್ಕಾಗಿ ಈ ಒಂದು ತಾಳ್ಮೆ ಶಕ್ತಿಯನ್ನು ಹಿಡಿದುಕೊಂಡೇ ನಾವು ಒಂದು ವ್ಯಾಪಾರದಲ್ಲಿ ಬಂದಿರೋದು ಸರ್. ಅವ್ರಿಗೂ ಅಂತ ಒಂದು ತಾಳ್ಮೆ ಶಕ್ತಿ ಇದ್ದವ್ರಿಗೆ ಮಾತ್ರ ಇನ್ನು ವ್ಯಾಪಾರ ಅನ್ನೋದು ಕಂಟಿನ್ಯೂ ಮಾಡೋಕ್ಕಾಗುತ್ತೆ ಸರ್. ಅದಕ್ಕಾಗಿ ನಾನು ಸದ್ಯ ಅಂತೂ ಬೇರೆ ಒಂದು ಯಾವುದೇ ರೀತಿಯಾಗಿ ಒಂದು ಕಂಪನಿಗಳಲ್ಲಾಗಿರ್ಬೋದು ಮಾಡೋಕ್ಕಂತೂ ಬಯಸಲ್ಲ ಸರ್.
0: ನಿಜ ಸರ್, ಈ ಟೈಲರಿಂಗ್ ಶಾಪ್ ಪಕ್ಕದಲ್ಲಿ ಅಂಥದ್ದು ಒಂದಲ್ಲ ಇನ್ನೊಂದು 10 ಬಂದರೂ ಜನ ನಿಮ್ಮನ್ನೇ ಹುಡ್ಕೊಂಡು ಬರ್ತಾರೆ. ಯಾಕಂತಂದ್ರೆ ಕೆಲಸ ಪರ್ಫೆಕ್ಟ್ ಆಗಿ ಆದ್ರೆ ಮಾತ್ರ ಯಾವತ್ತೂ ಜನ ನಮ್ಮನ್ನ ಕೈ ಬಿಡುವುದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ.
1: ಹೌದು ಸರ್.
0: ಈಗ ನಿಮ್ಮ ವೃತ್ತಿಗೆ ಅನುಗುಣವಾಗಿ ಸರ್ಕಾರ ಬಹಳಷ್ಟು ಕೆಲವೊಂದು ಯೋಜನೆಗಳನ್ನೆಲ್ಲ ಬಿಟ್ಟಿದೆ, ಬಹಳಷ್ಟು ಸ್ಕೀಮ್ಗಳೆಲ್ಲ ಬಿಟ್ಟಿದ್ದಾರೆ. ಈಗ ಅದನ್ನೆಲ್ಲ ನೀವು ಲಾಭವನ್ನು ನೀವು ಪಡ್ಕೊಳ್ಬೇಕಾಗಿತ್ತು, ಯಾಕೆ ಪಡ್ಕೊಳ್ಳಿಲ್ಲ?
1: ಸರ್, ಸರ್ಕಾರದ ಕಡೆಯಿಂದ ಬಹಳಷ್ಟು ಒಂದು ಸ್ಕೀಮ್ಗಳು ಇದಾವೆ ಸರ್. ಆ ಒಂದು ಸ್ಕೀಮ್ಗಳ ತಕ್ಕಂತಾನು ಅವರು ಕೆಲವೊಂದು ಒಂದು ಡಾಕ್ಯುಮೆಂಟ್ ಕೇಳ್ತಾರೆ ಸರ್. ಯಾವುದು ಸಿವಿಲ್ ಸ್ಕೋರ್ ಅನ್ನು ಇರಬೇಕು, ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಐಟಿಆರ್ ಫೈಲ್ ಇರಬೇಕಂತ, ಶಾಪ್ ರಿಜಿಸ್ಟ್ರೇಷನ್ ಇರಬೇಕಂತ. ನಮ್ಮ ಒಂದು ವ್ಯಾಪಾರ ಇರೋದೇ ಗ್ರಾಮೀಣ ಪ್ರದೇಶದಲ್ಲಿ ಸರ್. ಯಾರಿಗಾದ್ರೆ ರೆಕಮೆಂಡ್ ಇರ್ತದ ಅಂತವ್ರಿಗೆ ಮಾತ್ರ ಅವರು ಆ ಒಂದು ಯೋಜನೆಯನ್ನು ಕೊಡ್ತಾರೆ ಸರ್. ಅದಕ್ಕಾಗಿ ನಮಗೆ ಅಂಥವ್ರ ಒಂದು ರೆಕಮೆಂಡ್ ಇಲ್ಲ ಸರ್. ಅಂತ ಒಂದು ಯೋಜನೆಗಳಿಗೆ ನಾವು ಇದುವರೆಗಾದ್ರೂ ಯಾವುದೇ ರೀತಿಯಾಗಿ ಅಪ್ಲೈ ಮಾಡಿಲ್ಲ ಸರ್.
0: ನೀವು ಸರ್ಕಾರಿ ಸೌಲಭ್ಯವನ್ನ ಪಡೆಯೋಕೆ ಯಾರದೇ ರೆಕಮೆಂಡ್ನ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಈಗ ಬ್ಯಾಂಕಲ್ಲಿ ನಿಮ್ಮ ವ್ಯವಹಾರ ಚೆನ್ನಾಗಿರಬೇಕು, ಸಿವಿಲ್ ಕೋರ್ಸ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರಿ. ಈಗ ಬ್ಯಾಂಕಲ್ಲಿ ನೀವು ಸಾಲ ತಗೊಂಡಿದ್ರಿ, ಅದನ್ನ ಸರಿಯಾದ ರೀತಿಯಲ್ಲಿ ನೀವು ಬ್ಯಾಂಕ್ಗೆ ಮರಳಿ ನೀವು ಕಟ್ತಾ ಇದ್ರಿ. ಹಾಗಿದ್ದಾಗ ನಿಮ್ಮ ಸಿವಿಲ್ ಕೋರ್ಸ್ ಚೆನ್ನಾಗಿರುತ್ತೆ, ಬ್ಯಾಂಕಿನ ಜೊತೆಯಲ್ಲಿ ನಿಮ್ಮ ಸಂಪರ್ಕ ಚೆನ್ನಾಗಿತ್ತು ಅಂತಂದಾಗ ನೀವು ಹೇಳಿರೋ ಪ್ರಕಾರ ಯಾವುದೇ ರೀತಿಯಾಗಿ ರಾಜಕಾರಣಿ ಆಗಲಿ ಅಥವಾ ಇನ್ನೊಬ್ರದಾಗಲಿ ಅದಕ್ಕೆ ರೆಕಮೆಂಡ್ ಅನ್ನೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಸರ್ಕಾರ ಗ್ರಾಮೀಣ ಭಾಗದ ನಿಮ್ಮಂತಹ ಯುವಕರಿಗೋಸ್ಕರನೇ ಇಂತಹ ಯೋಜನೆಗಳನ್ನು ಬಿಡುಗಡೆ ಮಾಡಿರುತ್ತೆ. ಅಂಥದ್ರಲ್ಲಿ ನೀವು ಅದನ್ನು ಉಪಯೋಗ ಮಾಡಿಕೊಳ್ಬೇಕು. ಸರ್ಕಾರಿ ಸೌಲಭ್ಯವನ್ನು ತಗೊಳ್ಳೋಕೆ ಯಾವುದೇ ರೀತಿ ರೆಕಮೆಂಡ್ ಅನ್ನೋ ಅವಶ್ಯಕತೆ ಇಲ್ಲ. ನೇರವಾಗಿ ಬ್ಯಾಂಕಿಗೆ ಹೋಗಿ ನಾನು ಈ ಥರ ಟೈಲರಿಂಗ್ ಶಾಪ್ ಇಟ್ಕೊಂಡಿದ್ದೀನಿ, ಈ ಥರ ಕೆಲಸ ಮಾಡ್ತಾ ಇದ್ದೀನಿ, ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ, ನಾನು ಇದೇ ಬ್ಯಾಂಕಲ್ಲಿ ಈ ಥರ ಸಾಲ ತಗೊಂಡಿದ್ದೆ, ಸರಿಯಾದ ರೀತಿಯಲ್ಲಿ ನಾನು ಸಾಲವನ್ನು ಮರಳಿ ನನ್ನ ಬ್ಯಾಂಕಿಗೆ ಕಟ್ಟಿದ್ದೀನಿ, ಸರ್ಕಾರದ ಯೋಜನೆಯಲ್ಲಿ ಒಂದನ್ನು ಅನುಕೂಲ ಮಾಡಿಕೊಟ್ರೆ ಜೀವನ ಕಳೆಯೋಕ್ಕೂ ತುಂಬ ಅನುಕೂಲ ಆಗುತ್ತೆ ಅಂತೇಳಿ ಹೇಳಿ ಅದರಲ್ಲಿ ನೀವು ನಿಮಗೆ ಖಂಡಿತ ಸರ್ಕಾರದ ವತಿಯಿಂದ ಏನಾದರೂ ಒಂದು ಅನುಕೂಲ ಆಗೇ ಆಗುತ್ತೆ. ಸರ್, ನೀವು ಕಾಮರ್ಸ್ ಓದಿ

0: ಅಂತಂದ್ರಿ ಈಗ ಈ ಅಭ್ಯಾಸ ಹೇಗೆ ನೀವು ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀರಾ ಅಥವಾ ಇಲ್ಲಿಗೆ ನಿಲ್ಲಿಸ್ತೀರಾ?
1: ಸರ್, ನಾವು ಈ ಒಂದು ಎಜುಕೇಶನ್ ಅನ್ನು ಕಟ್ ಮಾಡಿ ಇವಾಗ ಏನಿಲ್ಲಪ್ಪ ಅಂದ್ರೆ ಒಂದು 10 ವರ್ಷ ಆಯ್ತು ಸರ್. ಯಾಕಂದ್ರೆ 2014-15ರಲ್ಲೇ ನಾವು ಬಿಟ್ಕೊಟ್ಟಿವಿ ಸರ್. ಯಾಕಂದ್ರೆ ನಾವು ಮುಂದೆ ಓದ್ಬೇಕಂದ್ರೆ ನಮ್ಮ ಒಂದು ಕುಟುಂಬದಲ್ಲಿ ಯಾವುದೇ ರೀತಿಯಾಗಿ ಬೆಂಬಲ ಸಪೋರ್ಟ್ ಅನ್ನೋದು ಸಿಗ್ಲಿಲ್ಲ ಸರ್. ಯಾಕಂದ್ರೆ ತಂದೆಯವ್ರನ್ನು ಒಂದು ಸಣ್ಣ ಒಂದು ವಯಸ್ಸಿನಲ್ಲಿ ತಿರ್ಕೊಂಡಿದ್ರು. ಅದಕ್ಕಾಗಿ ಕುಟುಂಬವನ್ನು ಒಂದು ಪೋಷಿಸುವುದಕ್ಕೆ ಬಹಳ ಕಷ್ಟ ಆಯ್ತು ಸರ್. ಅದಕ್ಕಾಗಿ ನಾವು ಮುಂದೆ ಓದೋದಕ್ಕೆ ನಮ್ಗೆ ಯಾವುದೇ ರೀತಿಯಾಗಿ ಸಾಧ್ಯವಾಗ್ಲಿಲ್ಲ ಸರ್. ಅಂದ್ರೆ ಕುಟುಂಬದಲ್ಲಿ ಇರುವಂತ ಒಂದು ಜವಾಬ್ದಾರಿಗಳು, ಒಂದು ಸಮಸ್ಯೆಗಳು, ಅವುಗಳನ್ನೆಲ್ಲ ನೋಡಿ ನಾವು ಮುಂದೆ ಓದುವುದಕ್ಕೆ ನಮಗೆ ಅವಕಾಶ ಆಗ್ಲಿಲ್ಲ ಸರ್. ಅದಕ್ಕಾಗಿ ಸದ್ಯ ಅಂತೂ ನಾವು ಮುಂದೆ ಒಂದು ಓದ್ಬೇಕಂತಂದ್ರು ಯಾವುದೇ ರೀತಿಯಾಗಿ ನಮಗೆ ಅನುಕೂಲಗಳು ಇಲ್ಲ ಸರ್. ಅದಕ್ಕಾಗಿ ಸದ್ಯ ಈ ಒಂದು ವ್ಯಾಪಾರವನ್ನೇ ಮುಂದುವರಿಸ್ತಿದ್ದೇವೆ ಸರ್.
0: ಅಂದ್ರೆ ಸದ್ಯ ನೀವು ಸರ್ಕಾರಿ ಕೆಲಸಕ್ಕೆ ಯಾವುದೇ ರೀತಿ ಪ್ರಯತ್ನ ಮಾಡ್ತಾ ಇಲ್ಲ, ನಿಮ್ಮ ವಿದ್ಯಾಭ್ಯಾಸವನ್ನು ಇಲ್ಲಿಗೆ ಕಡೆಗಣಿಸಿ ನೀವು ಇವಾಗ ಇದೇ ವೃತ್ತಿಯನ್ನ, ಏನು ಬಟ್ಟೆ ಹೊಲಿಯುವಂತ ವೃತ್ತಿಯನ್ನೇ ನೀವು ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗ್ಬೇಕನ್ನೋ ಆಸೆ ಇದೆ.
1: ಹೌದು ಸರ್, ಇದೇ ಒಂದು ವ್ಯಾಪಾರ ವೃತ್ತಿಯನ್ನು ಒಂದು ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೇಕನ್ನೋ ಒಂದು ಆಸೆ ಇದೆ ಸರ್.
0: ಬಹಳಷ್ಟು ಜನ ಯುವಕರು ಮೊಬೈಲ್ ಹಿಡ್ಕೊಂಡು ರೀಲ್ಸ್ ನೋಡ್ತಾ, ಕೆಲವೊಂದು ಜನ ಆನ್ಲೈನ್ ನಲ್ಲಿ ಗೇಮ್ಗಳನ್ನ ಆಡ್ತಾ ಸುಮ್ಮನೆ ಬಹಳಷ್ಟು ಜನ ಯುವಕರು ಸಮಯ ವ್ಯರ್ಥ ಮಾಡ್ತಾ ಇರ್ತಾರೆ. ಇನ್ನ ಅಂತ ಯುವಕರಿಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್?
1: ಸಮಯ ಅನ್ನೋದು ಬಹಳ ಪ್ರಾಮುಖ್ಯ ಸರ್. ಯಾಕಂದ್ರೆ ಅಲ್ಲ, ಸಮಯ ಹೋದ್ರೆ ಮತ್ತೆ ಬರಲ್ಲ ಸರ್. ಒಂದೇ ಒಂದು ಉದ್ದೇಶ ನಾನು ಪ್ರತಿಯೊಬ್ಬರಿಗೆ ಹೇಳುವುದೇನಂತಂದ್ರೆ, ನಮ್ಮ ಒಂದು ತಂದೆ ತಾಯಿಗಳಿಗೆ ಸಮಾಜದಲ್ಲಿ ಒಂದು ತಲೆ ಎತ್ತುಕೊಂಡು ತಿರುಗುವ ಹಾಗೆ ನಾವು ಬದುಕಬೇಕೇ ಹೊರತು ತಲೆಯನ್ನು ತಗ್ಗಿಸಿ ತಿರುಗುವವರಾಗಿ ನಾವು ಬದುಕಬಾರದು. ಅದಕ್ಕಾಗಿ ಎಲ್ಲರೂ ಪ್ರತಿಯೊಬ್ಬರೂ ತಮ್ಮಲ್ಲಂತೂ ಒಂದು ಬೇರೆ ಬೇರೆ ರೀತಿಯ ಒಂದು ಒಂದು ಸ್ಕಿಲ್ ಅನ್ನೋದು ಇರ್ತದೆ, ಒಂದು ಪ್ರತಿಭೆ ಅನ್ನೋದು ಇರ್ತದೆ. ನಾವು ಅದನ್ನು ಸಮಾಜದಲ್ಲಿ ತೋರಿಸಿಕೊಟ್ಟು ಇತರರಿಗೆ ಒಂದು ಒಂದು ಇನ್ಸ್ಪಿರೇಷನ್ ಆಗಿ ನಿಲ್ಲಬೇಕೇ ಹೊರತು, ಅಂದರೆ ಇನ್ನೊಬ್ಬರಿಗೆ ನಾವು ಒಂದು ದೃಷ್ಟಿಯಲ್ಲಿ ಕೆಟ್ಟವರಾಗಿ ಮಾತ್ರ ಬದುಕಬಾರದು. ಯಾಕಂದರೆ ಇವಾಗ ನಮ್ಮನ್ನು ನೋಡಿ ಇತರರು ಕಲಿತು ತಮ್ಮ ಒಂದು ಭವಿಷ್ಯವನ್ನು ತಾವೇ ಕಟ್ಟಿಕೊಂಡು ತಮ್ಮ ಒಂದು ಕುಟುಂಬದವರಿಗೆ, ಅದೇ ರೀತಿಯಾಗಿ ಸಮಾಜದವರಿಗೆ, ಎಲ್ಲರಿಗೆ ಒಂದು ಆಶೀರ್ವಾದಕರವಾಗಿ ಇರಬೇಕೇ ಹೊರತು ಒಂದು ಶಾಪಕರವಾಗಿರಬಾರ್ದು ಎಂದು ನಾನು ಆಸೆ ಪಡುತ್ತಿದ್ದೇನೆ ಹೇಳಲು.
0: ಓಕೆ ಸರ್, ನಿಮ್ಮ ಅಮೂಲ್ಯವಾದ ಸಮಯವನ್ನ ಕೊಟ್ಟು ನಮ್ಮ ಈ ತುತ್ತಿಗೊಂದು ಮಾರ್ಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಸಂಪೂರ್ಣ ನಿಮ್ಮ ವಿದ್ಯಾಭ್ಯಾಸದಿಂದ ಹಿಡಿದು ನಿಮ್ಮ ವೃತ್ತಿ ಮತ್ತು ನಿಮ್ಮ ಜೀವನ ಶೈಲಿಯ ಬಗ್ಗೆ ನಮ್ಮೊಟ್ಟಿಗೆ ಚರ್ಚೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು.
2: ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ.
3: ಇದುವರೆಗೂ ಯುವ ಸ್ವ ಉದ್ಯೋಗಿಗಳನ್ನು ಪರಿಚಯಿಸುವ ಸಂದರ್ಶನಾಧಾರಿತ ಕಾರ್ಯಕ್ರಮ
2: ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ
3: ತುತ್ತಿಗೊಂದು ಮಾರ್ಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದ್ರಿ.
2: ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು.
3: ಕಾರ್ಯಕ್ರಮದ ಪ್ರಸ್ತುತಿ ವೆಂಕಟೇಶ್ ಬೇವಿನ ಬಿಂಚಿ.
2: ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ.
3: ಧ್ವನಿ ಮುದ್ರಣ ನೆರವು ವೆಂಕಟೇಶ್ ಹೂಗಾರ್, ಬಿ ನರಸಿಂಹಲು.
2: ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯ

0: ದುಡಿಮೆಯ ನಂಬಿ ಬದುಕು ಅದರಲ್ಲೇ ದೇವರ ಹುಡುಕು ಬಾಳಲಿ ಬರುವುದು ಬೆಳಕು ನಮ್ಮ ಬಾಳಲಿ ಬರುವುದು ಬೆಳಕು ಆಗದು ಎಂದು ಕೈಲಾಗ.
1: ಕೇಳುಗ ಸ್ನೇಹಿತರೆ, ಇದುವರೆಗೂ ತುತ್ತಿಗೊಂದು ಮಾರ್ಗ ಸ್ವಯಂ ಉದ್ಯೋಗಗಳನ್ನು ಪರಿಚಯಿಸುವ ಕಾರ್ಯಕ್ರಮದಲ್ಲಿ ಟೈಲರ್ ವೃತ್ತಿ ನಿರತ ಹನುಮೇಶ್ ಗಂಜಳ್ಳಿ ಅವರ ಜೊತೆಗಿನ ಮಾತುಕತೆಯನ್ನು ಕೇಳಿದ್ರಿ. ಇವರನ್ನು ಮಾತನಾಡಿಸಿದವರು ತಿಮ್ಮಪ್ಪ ಗಂಜಳ್ಳಿ. ಈಗ ಒಂದು ಭಾವಗೀತೆಯನ್ನು ಕೇಳೋಣ ಅಂತ ದರಾ ಬೇಂದ್ರೆ ಅವರ ಲೇಖನಿಯಿಂದ ಮೂಡಿ ಬಂದಿರುವ ಗೀತೆ. ಹಾಡಿದ್ದಾರೆ ನರಸಿಂಹ ನಾಯಕ್.

0: ನರಸಿಂಹನಾಯಕ್ ಅವರ ಧ್ವನಿಯಲ್ಲಿ ಭಾವಗೀತೆಯನ್ನ ಕೇಳಿದ್ರಿ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

ಇದುವರೆಗೂ ಯುವ ಸ್ನೇಹಿತರ ಕಾರ್ಯಕ್ರಮ ಯುವವಾಣಿ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:15 ಗ್ರಾಮದರ್ಶಿ, ರಾಯಚೂರು ತಾಲೂಕಿನ ಹಾಳ್ ವೆಂಕಟಾಪುರ ಗ್ರಾಮದ ಪರಿಚಯ. ಪ್ರಸ್ತುತಿ ವೀರೇಶ್, ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಕೀಟನಾಶಕಗಳ ಆಯ್ಕೆ, ಬಳಕೆ ಮತ್ತು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕುರಿತು ಡಾಕ್ಟರ್ ಎಸ್ ಜಿ ಹಂಚಿನಾಳ್ ಅವರೊಂದಿಗೆ ಸಂದರ್ಶನ ಇದೆ. ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ. ನಂತರ ಪೇಟೆ ಧಾರಣಿ. 7:20 ಜನಪದ ಸಂಗೀತ. 7:45 ವಿಧಾನಮಂಡಲದಲ್ಲಿಂದು ಬೆಂಗಳೂರು ಕೇಂದ್ರದಿಂದ. 8:00 ಚಿತ್ರಗೀತೆಗಳು. 8:30 ಮಾನ್ವಿ ತಾಲೂಕಿನ ಕಪ್ಪಗಲ್ ಗ್ರಾಮದ ಎದ್ದಲ್ದೊಡ್ಡಿ ಈರಪ್ಪ ನಾಯಕ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳಿವೆ. 9:15 ಕರೆಂಟ್ ಅಫೈರ್ಸ್ ಬೆಂಗಳೂರು ಕೇಂದ್ರದಿಂದ. 9:30 ಕ್ರೀಡಾಲೋಕ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತದಲ್ಲಿ ಸಿ ಆರ್ ವ್ಯಾಸರ್ ಅವರ ಗಾನದ ಧ್ವನಿ ಮುದ್ರಿಕೆ ಇದೆ. ಇನ್ನು 10:30 ಹಿಂದಿ ಚಿತ್ರಗೀತೆಗಳು. ಇವಿಷ್ಟು ನಿಲಯದಿಂದ ಈ ಸಂಜೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳು. ಇನ್ನು ನಿಲಯದ ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಡಾಕ್ಟರ್ ಶಕುಂತಲಾ ಗೋಪಶೆಟ್ಟಿ ರಾಯಚೂರು ಅವರಿಂದ. ಇದು ಆಕಾಶವಾಣಿ ರಾಜ್ಯವ್ಯಾಪಿ ಪ್ರಸಾರದಲ್ಲಿ, ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ. 6:35 ದೇಶಭಕ್ತಿಗೀತೆ, ಜಿ ಎಸ್ ಉಬರ್ಡಕ್ ಅವರ ರಚನೆ ವೃಂದಗಾನದಲ್ಲಿ. 6:40 ಜನಪದ ಗೀತೆಗಳಿವೆ. 7:15 ಮತ್ತು 9:05 ಭಾವಗೀತೆಗಳು. ವಚನ ಗಾಯನ 8:30 ಪ್ರಕಟಣೆಗಳು 9:00. ಇನ್ನು 9:30 ಮೇಘ ಸಂದೇಶ, ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. 10:32 11:00, 11:02 11:30, 11:32 11:59 ವರೆಗೆ ವಿವಿಧ ಭಾರತೀಯ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ.

ನಿಲಯದ ನಾಳಿನ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಶಿವಮೊಗ್ಗದ ನವಚೇತನ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ. ವಿಷಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ. ಭಾಗವಹಿಸುವವರು ಬಿಆರ್ ಪ್ರವೀಣ್ ಕುಮಾರ್. ಇನ್ನು 1:30 ಚೈತ್ರವನ, ಲಕ್ಷ್ಮೀಶನ, ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರ್ ನಾರಾಯಣ. ಇನ್ನು 3:00 to 5:00 FM ರೇನ್ಬೋದ ಕಾರ್ಯಕ್ರಮಗಳು. ನಿಲಯದ ನಾಳಿನ ಸಂಜೆ ಪ್ರಸಾರದಲ್ಲಿ 5:00 ಹೊಸ ಕನ್ನಡ ಚಿತ್ರಗೀತೆಗಳು, 5:30 ಯುವವಾಣಿಯಲ್ಲಿ ಯುವ ವೈವಿಧ್ಯ, ಪ್ರಸ್ತುತಿ ವೆಂಕಟೇಶ್ ಹೂಗಾರ್. 6:15 ವಚನಗಾಯನ, 6:30 ಜಿಲ್ಲಾ ವಾರ್ತಾ ಪತ್ರ, 6:51 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳನ್ನು ಕುರಿತು ಡಾಕ್ಟರ್ ರುದ್ರಗೌಡ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. 7:20 ಜನಪದ ಸಂಗೀತ, 7:45 ವಿಧಾನಮಂಡಲದಲ್ಲಿ ಇಂದು. ಇನ್ನು ಜನಪದ ಸಂಗೀತ 8:30 ಪ್ರಸಾರವಾಗುವುದು. 9:15 ಭಾವಗೀತೆಗಳಿವೆ. 9:30 ಕನ್ನಡ ಭಾರತಿ, ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ. ಇನ್ನು 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಡಾಕ್ಟರ್ ಎಂ ಬಾಲಮುರಳೀಕೃಷ್ಣ ಅವರ ಗಾಯನದ ಧ್ವನಿ ಮುದ್ರಿಕೆ. 10:30 ಚಿತ್ರಗೀತೆಗಳಿವೆ. ಇದುವರೆಗೂ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: business na greater heights ke tagond hogi
1: up to 85% ltv ondige manapuram igl gold loan nalli funds padiyodu iga thumba sulabha
0: nimma business gagi up to 5 crore rupees loan
1: confidence inda grow agi nimma goals reach maadi manapuram nimma business grow maadalu jothegirutte manapuram finance limited make life easy
0: toll free 1800 420 2233
2: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ ಎಷ್ಟು ಸುಲಭ ಸಿಕ್ಬಿದ್ರು
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ ಆರ್ಬಿಐ ಹೇಳುತ್ತೆ
4: ಜಾಣರಾಗಿರಿ ಜಾಗರೂಕರಾಗಿರಿ
3: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ
5: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ
3: ಜಾಹೀರಾತು ಮುಖಾಂತರ
5: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ
3: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ
5: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು
3: ಡಯಲ್ ಮಾಡಿ 8700014242
5: 8700042

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
6: ಮಾಡಿ ಸಂಕಲ್ಪವ ಸಂರಕ್ಷಣೆಗೆ ಮಾನವ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

ಇದುವರೆಗೂ ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ.

0: ಈಗ ಸಮಯ 6:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಇದು ಆಕಾಶವಾಣಿಯ ರಾಯಚೂರು ಕೇಂದ್ರ. ಗ್ರಾಮದರ್ಶಿ
2: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೇ, ಇವತ್ತಿನ ಗ್ರಾಮದರ್ಶಿ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕಿನ ಹಾಳ ವೆಂಕಟಾಪುರ ಈ ಗ್ರಾಮದ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ. ಸಾಮಾನ್ಯವಾಗಿ ಇಲ್ಲಿ ಜನಸಂಖ್ಯೆ ಎಷ್ಟಿದೆ, ಮನೆಗಳು ಎಷ್ಟಿವೆ, ಜನಜೀವನ ಹೇಗಿದೆ, ಜನಜೀವನ ನಡೆಸೋದಕ್ಕೆ ಅನುಕೂಲತೆಗಳು ಹೇಗಿವೆ, ಅಭಿವೃದ್ಧಿ ದೃಷ್ಟಿಯಿಂದ ಇಲ್ಲಿ ಇನ್ನೂ ಏನೇನಾಗಬೇಕಾಗಿದೆ, ಕೃಷಿ ಚಟುವಟಿಕೆಗಳು, ರೈತರಿಗೆ ಏನೇನು ಅನುಕೂಲತೆಗಳಾಗಬೇಕು, ಧಾರ್ಮಿಕವಾಗಿ ಯಾವ್ಯಾವ ದೇವಸ್ಥಾನಗಳಿವೆ, ಯಾವ ರೀತಿ ಜಾತ್ರೆ ಉತ್ಸವಗಳು ಜರುಗ್ತವೆ, ಗ್ರಾಮದ ಐತಿಹಾಸಿಕ ಹಿನ್ನೆಲೆ, ವಿಶೇಷತೆ, ಶೈಕ್ಷಣಿಕ ವ್ಯವಸ್ಥೆ, ಸಂಘ ಸಂಸ್ಥೆಗಳು, ಕಲಾವಿದರು, ಹೀಗೆ ಅನೇಕ ರೀತಿಯಲ್ಲಿ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಸಾಮಾನ್ಯ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗೆ ಬಸವರಾಜಪ್ಪ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಯಜಮಾನ್ರೇ. ಹೇಳ್ರಿ ಯಜಮಾನ್ರೇ, ಈಗ ನಿಮ್ಮೂರಾಗ ಒಟ್ಟು ಎಷ್ಟದ್ರಿ ಜನಸಂಖ್ಯೆ?
3: ಸರ್, ನಮ್ಮೂರಲ್ಲಿ ಜನಸಂಖ್ಯೆ ಬಂದು 350-400 ಜನ ಇರ್ತಾರೆ ಸರ್.
2: ಎಷ್ಟವ್ರಿ ಮನೆಗಳು?
3: ಮನೆಗಳು 80-100.
2: ಈ ಊರು ಯಾವ ಪಂಚಾಯತಿಗೆ ಒಳಪಡ್ತದ್ರಿ
3: ಸರ್? ಇದು ಊರು ಬಂದು ಗ್ರಾಮ ಪಂಚಾಯತ್ ಜಾಗೀರ್ ವೆಂಕಟಾಪುರ ಅಂತೇಳಿ ಸರ್, ಅಲ್ಲಿ ಬರ್ತದೆ ಸರ್. ಇದು
2: ಜಾಗೀರ್ ವೆಂಕಟಾಪುರ ಎಷ್ಟು ಕಿಲೋಮೀಟರ್ ಅಂತರ ಅದ್ರಿ ನಿಮ್ಮೂರಿಂದ?
3: ಸರ್, 12 ಕಿಲೋಮೀಟರ್ ಅಂತರ ಇದೆ ಇಲ್ಲಿ ಸರ್.
2: ನಿಮ್ಮೂರು ಯಾವ ಹೋಬಳಿಗೆ ಬರ್ತದ್ರಿ
3: ಸರ್? ನಮ್ಮೂರು ಬಂದು ಕಲ್ಮಲ ಹೋಬಳಿ ಬರ್ತದೆ ಸರ್. ಇನ್ನೊಂದು ಸರ್, ಜಾಗೀರ್ ವೆಂಕಟಾಪುರ ಪಂಚಾಯತಿ ಇದೆ ಸರ್, ಆದರೆ ಅಲ್ಲಿ ಹೋಗೋಕ್ಕೆ 12 ಕಿಲೋಮೀಟರ್ ಮಾತ್ರ ಇದೆ ಬಸ್. ಅಲ್ಲಿಗೆ ರಸ್ತೆ ಇಲ್ಲ, ರಾಯಚೂರು ಹೋಗಿ ಬಸ್ಸಿಗೆ ಹೋಗ್ಬೇಕು ಸರ್. ಮತ್ತೆ ಅಲ್ಲಿಂದ ಹಿಂಗೆ ನಡು ಹೋದ್ರೆ 12 ಕಿಲೋಮೀಟರ್ ಆದ ಸರ್, ನಡ್ಕೊಂಡು ಹೋಗ್ಬೇಕು, ರೋಡ್ ಎಲ್ಲ ಏನಿಲ್ಲ ಸರ್. ಅದಕ್ಕೆ ಅಂತಲ್ಲಿ ಹೋಗಿ ಪಂಚಾಯತಿ ಹಾಕ್ಯಾರ ಸರ್, ಏನು ಮಾಡೋದು?
2: ಯಾವ್ಯಾವ ಹಳ್ಳಿಗಳು ಒಳಪಡ್ತವ್ರಿ ಆ ಜಾಗೀರ್ ವೆಂಕಟಾಪುರ ಪಂಚಾಯತಿಗೆ?
3: ಸರ್, ಅದಕ್ಕೆ ಬಂದು ಸುಂತನ್ಪುರು, ಮೊರನ್ಪುರು, ಆಳ್ ವೆಂಕಟಾಪುರು, ಗೋನಾಳು, ಹಳ್ಳಿ, ಹಳ್ಳೆಪುಡಿ, ಪತ್ತೆಪುರ ಸರ್, 7 ಹಳ್ಳಿ ಬರ್ತಾವೆ ಸರ್ ಅದರಲ್ಲಿ.
2: ಎಷ್ಟು ಜನ ಸದಸ್ಯರು ಇದ್ದಾರೆ ಜಾಗೀರ್ ವೆಂಕಟಾಪುರ ಪಂಚಾಯತಿಗೆ?
3: 21 ಸದಸ್ಯರು ಇದ್ದಾರೆ ಸರ್.
2: ಇಲ್ಲಿ ನಿಮ್ಮೂರಾಗ ಹಾಳ್ ವೆಂಕಟಾಪುರದಾಗ?
3: ಸರ್, ನಮ್ಮೂರಲ್ಲಿ ಬಂದು ಒಂದೇ ಮೆಂಬರ್ ಸರ್. ಇಲ್ಲಿ
2: ಹೆಂಗದ್ರಿ ಇಲ್ಲಿ ಊರಾಗ ಜನಜೀವನ ಅಂದ್ರೆ ಏನೇನು ಉದ್ಯೋಗ ಮಾಡಿಕೊಂಡು ಜೀವನ ಮಾಡ್ತಾರೆ?
3: ಒಕ್ಕಲ್ತನ ಜಾಸ್ತಿ ಸರ್ ಇಲ್ಲಿ, ಮಳೆ ಬರ್ಬೇಕು ಬೆಳೆ ಸರ್ ಇಲ್ಲಿ.
2: ಈಗ ಈ ಒಕ್ಕಲ್ತನ ಅಲ್ಲದೆ ಇಲ್ಲಿ ಕುಲಕಸಬು ಮಾಡೋರು ಅದರ್ರಿ
3: ಸರ್? ಇಲ್ಲಿ ಮಾಡೋರು ಯಾರಲ್ಲ ಸರ್, ಬರೀ ಓನ್ಲಿ ರೈತರು ಸರ್.
2: ಇಲ್ಲಿ ಜೀವನ ಮಾಡಕ್ಕೆ ಅನುಕೂಲ ಹೆಂಗದ್ರಿ, ಮನೆಗಳ ವ್ಯವಸ್ಥೆ ಆಗಲಿ, ಕುಡಿಯೋ ನೀರಿಂದಾಗಲಿ?
3: ಸರ್, ಇಲ್ಲಿ ಮನೆಗಳು ಏನೋ ಅಂತ ಹೇಳಕಂತ ಮನೆ ಇಲ್ಲ ಸರ್. ಮೊದಲು ಮಾಡಿದ ಮನೆ ಇವೆ, ಅವೆಲ್ಲ ಬಿದ್ದೋಗ್ಯಾವ. ಕೆಲವೊಂದು ಮಂದಿ ಇದ್ದವರು ಕಟ್ಸ್ಕೊಂಡ್ರೆ ಸರ್ ಮನೆ, ಇಲ್ದವರು ಮತ್ತೆ ಅದೇ ಶೆಡ್ ಹಾಕ್ಯಂಡ್ಕೆ ಶೆಡ್ನಲ್ಲಿ ನಿರ್ಮಾಣ ಮಾಡ್ಕೊಂಡು ಅದರಲ್ಲೇ ಜೀವನ ನಡೆಸ್ತಾರೆ ಸರ್. ಆದರೆ ಇಲ್ಲಿ ಬಂದು ಕೂಲಿದ ಸ್ವಲ್ಪ ಅಭಾವ ಸರ್ ಇಲ್ಲಿ, ಯಾಕಂದ್ರೆ ಇಲ್ಲಿ ಗುಳೆ ಹೋಗಿ ಭಾಳ ಜನ ಹೋಗ್ಯಾರ ಸರ್.
2: ಈಗ ಪಂಚಾಯತಿ ವತಿಯಿಂದ ಈ ಬೇರೆ ಬೇರೆ ಯೋಜನೆಗಳಿಂದ ಮನೆಗಳಾಗಿಲ್ಲ ರೀ?
3: ಸುಮಾರು ವರ್ಷಗಳಿಂದ ಆಗಿಲ್ಲ ಸರ್, ಒಂದು 10-15 ಆಗಿಲ್ಲ ಸರ್. ಈಗ ಬಂದ ಮೇಲೆ ಒಂದು 15 ಆಯ್ತು ಸರ್, ಒಂದು ಮನೆ ಕೊಟ್ಟಿಲ್ಲ ಸರ್.
2: ಕುಡಿಯೋ ನೀರಿನ ವ್ಯವಸ್ಥೆ ಹೆಂಗದ್ರಿ ಇಲ್ಲಿ?
3: ತೊಂದರೆ ಆದ ಸರ್, ಬಯಲಲ್ಲಿ ಕ್ಯಾನಲ್ ಇದೆ ಸರ್, ಆ ಕ್ಯಾನಲ್ಲಿಂದ ಪೈಪ್ ಲೈನ್ ಆದ ಸರ್. ಪೈಪ್ ಲೈನ್ ಲೇಸಿ ಇಲ್ಲಿ ಸ್ಟೋರೇಜ್ ಮಾಡ್ತಾರೆ ಸರ್, ಕೆರೆ ತೋಡಿಸ್ಯಾರ ಇಲ್ಲಿ. ಆ ಸ್ಟೋರೇಜ್ ಆ ಕ್ಯಾನಲ್ ಒಂದು 15 ಸಲ ರಾಯಚೂರಿಗೆ ಕುಡಿಯೋಕೆ ನೀರು ಬಿಡ್ತಾರೆ ಸರ್. ಅದರಲ್ಲಿಂದ ಇಲ್ಲಿ ಲಿಫ್ಟ್ ಮಾಡ್ಕೊಂತೀವಿ ಸರ್. ಲಿಫ್ಟ್ ಮಾಡ್ಕೊಂಡಿದ್ರು ಅದು ಅದರ ಸ್ಟಾಕ್ ನೀರು ಸರ್, ಅದು ಹುಳ ಗಿಳ ಸ್ವಲ್ಪ ಜಾಸ್ತಿ ಸರ್. ಆದರೆ ಏನಿಲ್ಲ, ಆದರೆ ಇದೊಂದು ದೊಡ್ಡ ಇದು ಸರ್ ನಮ್ಮೂರಿಂದು. ಇನ್ನೂ ಅದ್ರಾದರೆ ನೀರಿನಿಂದ ಯಾರಿಗೆ ತೊಂದರೆ ಆಗಿಲ್ಲ ಸರ್, ಅಂತ ನೀರು ಕುಡಿದ್ರು ಆ ನೀರು ನೋಡಿದ್ರೆ ಮತ್ತೆ ಯಾರು ಕುಡಿಯಲ್ಲ ಸರ್ ಅಂತ ನೀರು ಸರ್. ಆದರೆ ಅವೇ ಕುಡಿತೀವಿ ಸರ್, ಆದರೆ ಇಲ್ಲಿ ದೇವರ ಒಂದು ದಯದಿಂದ ನಮಗೇನಂತ ಏನಾಗಿಲ್ಲ ಸರ್, ನೀರು ತೊಂದರೆ ಆಗಿಲ್ಲ ಸರ್. ಆದರೆ ಅಭಾವ ಆದ ಸರ್ ನೀರಿಂದ.
2: ಈ ಫಿಲ್ಟರ್ ನೀರು ವ್ಯವಸ್ಥೆ ಏನಿಲ್ಲ ರೀ
3: ಸರ್? ಫಿಲ್ಟರ್ ನೀರಿನ ವ್ಯವಸ್ಥೆ ಇಲ್ಲ ಸರ್. ಅದೇ ಪಂಚಾಯತ್ ಕಡ್ಲೇಸ್ ಮಾಡಿರಿ ಸರ್, ಅದು ಮಾಡಿದ್ರು ಅದು ಏನೋ ಒಂದು 2 ದಿನ ನಡೀತೇನೋ ಅದು ವೇಸ್ಟ್ ಬಂದು ಬಿದ್ದುಬಿಡಿ ಸರ್. ಮತ್ತೆ ಮೊನ್ನೆ ಹೇಳಕ್ಕಾಗಿ ಮೊನ್ನೆ ಬಂದು ಬೋರ್ವೆಲ್ ಹಾಕ್ಯಾರ ಸರ್, ಅದಕ್ಕಿನ್ನ ವ್ಯವಸ್ಥೆ ಮಾಡಿಲ್ಲ ಸರ್. ಅದು ಫಿಲ್ಟರ್ ಕುಂದಿರಿಸಲು
2: ನೀರಿನ ಮೂಲಗಳು ಅಂದ್ರೆ ಕೆರೆಗಳು, ಬಾವಿ, ಹಳ್ಳಗಳು ಎಲ್ಲ ರೀ
3: ಸರ್? ಅದೇ ಕೆರೆ ಒಂದಿದೆ ಸರ್, ಬಾವಿ ಮೊದಲ ಕಾಲದಾಗಿದ್ದು ಸರ್, ಅವೆಲ್ಲ ಓಣಿಯಾಗ ಸರ್, ನೀರು ಬರಲಾರ್ದ. ಇನ್ನೊಂದು ಸರ್, ಬೋರ್ವೆಲ್ ಹಾಕಿರಿ, ಇಲ್ಲಿ ಸಿಹಿ ನೀರು ಬೀಳಲ್ಲ ಸರ್, ಉಪ್ಪು ನೀರು ಸರ್, ಒಟ್ಟು ಅವು ಏನು ಉಪಯೋಗ ಬರಲ್ಲ ಸರ್. ಅವು ಅಂಥ ನೀರು ಬೀಳ್ತದೆ ಸರ್ ಇಲ್ಲಿ, ಅವು ಬೋರ್ವೆಲ್ಲೇ ಜಂಗಿಡ್ದು ಹೋಗಿಬಿಟ್ಟವು ಸರ್ ಆ ನೀರಿಗೆ. ಅಂಥ ನೀರು ಅವ ಸರ್ ಇಲ್ಲಿ, ನೀರು ಕುಡಿಯೋಕೆ ಏನು ಬರಲ್ಲ ಸರ್. ಅವು ಬೇರೆ ಕಡೆಯಲ್ಲೇ ವ್ಯವಸ್ಥೆ ಮಾಡಬೇಕಂತೇಳಿ ಈ ಒಂದು ವ್ಯವಸ್ಥೆ ಮಾಡಿದ್ದಾರೆ ಸರ್ ಗೌರ್ಮೆಂಟ್.
2: ಈಗ ನಿಮ್ಮೂರಾಗ ಸೌಲಭ್ಯಗಳು ಏನೇನವ ರೀ ಅಂದರೆ, ನ್ಯಾಯಬೆಲೆ ಅಂಗಡಿ ಆಗಲಿ, ಆಸ್ಪತ್ರೆ ಆಗಲಿ, ಬ್ಯಾಂಕ್ಗಳ ವ್ಯವಸ್ಥೆ ಆಗಲಿ, ಅಂಚೆ ಕಚೇರಿ?
3: ಸರ್, ಈ ಒಂದು ಅನುಕೂಲ ಮಾತ್ರ ಏನಿಲ್ಲ ಸರ್ ಇಲ್ಲಿ. ಎರಡನೇ ಹೋಗ್ಬೇಕಾದ್ರೂ ಕಲ್ಮಲ ಹೋಬಳಿಗೆನೇ ಹೋಗ್ಬೇಕು ಸರ್, ಒಂದು ಏನೇನಿಲ್ಲ ಸರ್ ಇಲ್ಲಿ. ಅವೆಲ್ಲ ಏನ್ ಬೇಕಾದ್ರು ಕಲ್ಮಲ ಇಲ್ಲ ಗಬ್ಬರ್ ಹೋಗ್ಬೇಕು ಸರ್.
2: ಕಲ್ಮಲ ಎಷ್ಟು ಕಿಲೋಮೀಟರ್ ಅಂತರ ಅದ್ರಿ ನಿಮ್ಮೂರಿಂದ
3: ಸರ್? ಕಲ್ಮಲ ಬಂದು 8 ಕಿಲೋಮೀಟರ್ ಇದೆ ಸರ್.
2: ಈಗ ನಿಮ್ಮೂರಿಗೆ ಬರ್ಬೇಕಂದ್ರೆ ಮಾರ್ಗ ಹೆಂಗದ್ರಿ
3: ಸರ್? ರಾಯಚೂರಿಂದ 7 ಮೈಲ್ ಕ್ರಾಸ್ ಬಂದು ಅಲ್ಲಿ ಕಲ್ಮಲ ಬಂದು ಕಲ್ಮಲ್ಲಿಂದ ದೇವದುರ್ಗ ರೋಡಿಗೆ ಬರ್ಬೇಕು ಸರ್. ಮುರನ್ಪುರ ಅಂತೇಳಿ ಬರ್ತದೆ. ಮುರನ್ಪುರಲ್ಲಿ ಲೇಸಿ ಲೆಫ್ಟ್ ಟರ್ನ್ ಆದರೆ 4 ಕಿಲೋಮೀಟರ್ ಹೋದ್ರೆ ನಮ್ಮ ಊರು ಬರ್ತದೆ ಸರ್.

0: ಒಟ್ಟು ಎಷ್ಟು ಕಿಲೋಮೀಟರ್ ಅಂತರ ಇದೆ ರಾಯಚೂರಿಂದ?
1: ಸರ್, ರಾಯಚೂರಿಂದ 22 ಕಿಲೋಮೀಟರ್ ಇದೆ ಸರ್.
0: ಈ ಹಾಳೆ ವೆಂಕಟಾಪುರ ಅಂತ ಕರಿತಾರಲ್ರಿ, ಇದು ಸುಮಾರು ಎಷ್ಟು ವರ್ಷಗಳಿಂದ ಅದ ಊರು? ಇದರ ಇತಿಹಾಸ ಏನಾದ್ರೂ ಅದನ?
1: ಇದು ಬಂದು ಸುಮಾರು ಒಂದು 200 ವರ್ಷ ಮೇಲೆ ಇರ್ಬೇಕು ಸರ್. ಆ ಮುಂಚೆ ಇಲ್ಲಿ ಏನು ಊರಿದ್ದಿಲ್ಲ ಅಂತ ಸರ್, ಊರಿದ್ದಿಲ್ಲ ಅಂತ ಸರ್. ಇಲ್ಲಿ ಬಂದು ಗಳೆ ಇದೆ ಒಕ್ಕಲ್ತನ ಮಾಡಿ ಇಲ್ಲೊಂದು ಒಂದು ಒಂದು ಗಿಡ ಇತ್ತಂತ ಸರ್. ಆ ಗಿಡಕ್ಕೆಲ್ಲ ಸಾಮಾನುಗಳು ಇಟ್ಕೇಸಿ ಓದಿದ್ರಂತ ಸರ್. ಆಮೇಲೆ ಬರ್ತಾ ಬರ್ತಾ ಮತ್ತೆ ದೂರ ಆಗ್ಯದ ಸರ್. ಅಲ್ಲೆಲ್ಲ ಕಲ್ಮಲ ಇದು ಊನಡಿ ಗಬ್ಬೂರು ಈ ಮೇಲೆ ಇದು ನಿಲಗಲ್ ಬಂದು ಕೇಸಿ ದೂರ ಆತವಲ್ಲ ಸರ್. ಅಲ್ಲೆಲ್ಲ ಬಂದು ಇಲ್ಲೇ ಉಳ್ಯಾರ ಸರ್, ಉಳ್ಮೆ ಮಾಡ್ಯಾರ. ಆಮೇಲೆ ಏನಾದ್ರೆ ಬರ್ತಾ ಬರ್ತಾ ಇಲ್ಲೇ ಇರೋಲಿಕ್ಕೆ ಹಾಕೇಸಿ ಬಂದು ಇಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಸರ್. ಆ ದೇವಸ್ಥಾನದ ಒಂದು ಇತಿಹಾಸ ಇದೆ ಸರ್. ಒಬ್ಬ ದಾಸರಯ್ಯ ಊರಾಡಿಗ ಇಲ್ಲೇಸಿ ನಿಲಗಲ್ಲಿಂದ ಗಬ್ಬರಿಗೆ ಹೋಗ್ಬೇಕು ಸರ್. ಅವರು ಗಬ್ಬರಿಗೆ ಹೋಗಕ್ಕೆ ನಮ್ಮ ಊರು ಬರ್ತದೆ ಸರ್ ನಡಬರ್ಕ. ಅಲ್ಲಿ ಹೋಗಕ್ಕೆ ಒಂದು ದೊಡ್ಡ ಹಳ್ಳ ಬರ್ತೈತೆ ಸರ್. ಹೋಗಿ ಬರೋಕಲ್ಕ ಒಂದು ಊರಿಗಾಡಿಗನಿಗೆ ನೀರಡಿಕೆ ಆಯ್ತಂತ ಸರ್. ಆ ನೀರಿನಲ್ಲಿ ಚಿಲುಮೆ ತೋಡ್ಯನ್ ಸರ್, ನೀರು ಕುಡಿಬೇಕಂತೇಳಿ. ಹಳ್ಳದಲ್ಲಿ ಚಿಲುಮೆ ತೋಡಿದಾಗ ಒಂದು ನೀರು ತಗೋಬೇಕಾದ್ರೆ ಅದರಲ್ಲಿ ಉದ್ಭವ ಮೂರ್ತಿ ಹನುಮಪ್ಪನ ಮೂರ್ತಿ ಬಂದದ ಸರ್ ಅದರಲ್ಲಿ ಮಾರುತೇಶ್ ಅಂದು. ಅದು ಒಂದು ಜೋಳಿಗೆ ಹಾಕ್ಯಣನ್ ಸರ್, 2-3 ಸಲ ಹೋಗಿದ್ರನ್ನ ಹಂಗೆ ಬಂದಂತ ಆ ಜೋಳಿಗೆ ಹಾಕ್ಯಣಕೇಸಿ ಮತ್ತೆ ಊರಿಗೊಂಡನ್ ಸರ್. ಇಲ್ಲಿ ಬಂದು ನಮ್ಮೂರು ದಾಟಿ ನಿಲಗಲ್ಲಿ ಹೋಗ್ಬೇಕು ಸರ್. ಆಮೇಲೆ ಇಲ್ಲಿ ಬರೋಣ, ಈ ನಮ್ಮೂರು ದಾಟನ ಕಣ್ಣು ಹೋಗಿಬಿಟ್ಟು ಅಂತ ಸರ್, ಕಣ್ಣೇ ಕಾಣಿಲ್ಲ ಅಂತ. ಮತ್ತೆ ವಾಪಸ್ ಬಂದನ್ ಸರ್, ಇಲ್ಲಿ ಬಂದು ಕೇಸಿ ಕುಂತ್ಕೊಂಡು ಕೇಸಿ ಮತ್ತೆ ಬೇರೆ ದಾರಿಕೆ ಹೋದ್ರೂ ಒಟ್ಟು ನಮ್ಮ ಊರು ದಾಟಿದ್ರೂ ಅದು ಕಣ್ಣು ಹೋಗಿದ್ವು ಅಂತ ಸರ್. ಅದೇ ನಮಗೆ ಬೇಕಿಲ್ಲಪ್ಪ, ಹನುಮಪ್ಪ ಭಾಳ ಇದಾನ ಅಂತೇಳಿ, ಮೂರ್ತಿ ಭಾಳ ಇದ ಅಂತೇಳಿ ಇಲ್ಲಿ ಇಟ್ಟೋಗ್ಯನ್ ಸರ್ ಆ ಗಿಡದಲ್ಲಿ. ಆ ಬೇನ ಗಿಡದಲ್ಲಿ ಈಗ ಒಂದು ಗುಡಿ ನಿರ್ಮಾಣ ಮಾಡಿಕೇಸಿ ಅಲ್ಲಿ ಪ್ರತಿನಿತ್ಯ ಪ್ರತಿ ಶನಿವಾರ ಭಜನೆ ಮಾಡ್ತಾರೆ ಸರ್. ಆಮೇಲೆ ಈ ಒಂದು ಶ್ರಾವಣದಾಗ ಸರ್ 7 ದಿನ ಸಪ್ತ ಭಜನೆ ಅಂತೇಳಿ ಮಾಡ್ತಾರೆ ಸರ್. 24 ಅವರ್ಸ್ ಸರ್ ಭಜನೆ, ಅದು ಮಾಡಿಕೇಸಿ 7ನೇ ದಿನ ಲಾಸ್ಟ್ ದಿನ ಮುಗಿಸ್ತಾರೆ ಸರ್.
0: ಯಜಮಾನ್ರೆ, ಈ ಗ್ರಾಮದಲ್ಲಿ ಯಾವ ರೀತಿ ಕಲಾವಿದರಿದ್ದಾರೆ
1: ಸರ್? ಇಲ್ಲಿ ಬಂದು ಶರಣಬಸವ ಅಂತೇಳಿ ಹಾರ್ಮೋನಿಯಂ ಮತ್ತೆ ಭಜನೆ ಮಾಡ್ತಾರೆ ಸರ್. ಅವರು ಫೇಮಸ್ ಸರ್ ಇಲ್ಲಿ ಭಜನೆಯಲ್ಲಿ.
0: ಈ ನಿಮ್ಮ ಊರಿಗೆ ಬರ್ಬೇಕಂದ್ರೆ ಬಸ್ಸಿನ ಅನುಕೂಲ ಹೆಂಗದ್ರಿ
1: ಸರ್? ಬಸ್ಸಿನ ಅನುಕೂಲ ಒಂದಿಲ್ಲ ಸರ್ ಇಲ್ಲಿ. ಒಂದು ಟೈಮ್ ಈಗ ಒಂದು ಸ್ವಲ್ಪ ಸುಮಾರು ದಿನಗಳಿಂದ ಬಿಟ್ಟಿದ್ದಾರೆ ಸರ್. ಅದು ಬೆಳಿಗ್ಗೆ ಒಂದು ಟೈಮ್ ಬರುತ್ತೆ ಸರ್, 7 ಗಂಟೆಗೆ ಬಂದ ಕೇಸ್ ಹೋಗ್ಬಿಡ್ತು ಸರ್. ಆಮೇಲೆ ಮತ್ತೆ ಯಾವ ಬಸ್ಸಿನ ಅನುಕೂಲ ಇಲ್ಲ ಸರ್ ಇಲ್ಲಿ, ಬರೇ ಬೈಕ್ ಮಾಡ್ಕೊಂಡಿದ್ ಸರ್. ಈಗ ಮೊದ್ಲ ಕಾಲದಲ್ಲೆಲ್ಲ ಕಾಲ್ನಡಿಗೆಯಲ್ಲಿ ಓಡಾಡ್ಯಾರ, ಈಗೆಲ್ಲ ಬೈಕ್ ಮಾಡ್ಕೊಂಡಿದ್ದಾರೆ ಸರ್. ಮನೆಗೆ ಒಂದು ಬೈಕಿನ ಮೇಲೆ ಓಡಾಡ್ತಾರೆ, ಬೇರೆಯವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಸರ್. ಅಲ್ಲಿ ಇಲ್ಲಿ ಲಿಫ್ಟ್ ತಗೊಂಡಂಗೆ ಬರ್ಬೇಕಾಗತ್ತೆ ಸರ್. ಬರ್ಬೇಕಾದ್ರೆ ಬೆಳಗ್ಗೆನೆ ಬರ್ಬೇಕು ಸರ್, 7 ಗಂಟೆಗೆ ಇಲ್ಲಿ 7 ಗಂಟೆಗೆ ಒಂದ್ಸಲ ಬಸ್ ಬರುತ್ತೆ ಸರ್, ಸಾಯಂಕಾಲ ಬರಲ್ಲ ಸರ್ ಅದು.
0: ಈಗ ಊರಾಗ ಶೌಚಾಲಯ ವ್ಯವಸ್ಥೆ, ಒಳಚರಂಡಿಗಳ ವ್ಯವಸ್ಥೆ, ರಸ್ತೆಗಳು ಹೆಂಗವ್ರಿ?
1: ಊರಾಗ ಏನು ಅಭಿವೃದ್ಧಿ ಆಗಿಲ್ಲ ಸರ್. ಅಲ್ಲಿ ಮುರನ್ಪುರ್ಲಿಂದ ರಸ್ತೆ ಮಾಡ್ಯಾರ ಸರ್, ಒಂದು 15 ವರ್ಷ ಆಯ್ತು ಸರ್. ಈಗ ಮೊದ್ಲು ಇದ್ದಿರಿ ಸರ್ ಡಾಂಬರ್ ರಸ್ತೆ, ನಡ್ಕೊಂಡು ಹೋಗ್ಬೇಕಾಗಿತ್ತು. ಈಗ ಸುಮಾರು ಒಂದು 15 ವರ್ಷದಿಂದ ಮಾಡ್ಯಾರ ಸರ್ ಒಂದು ಡಾಂಬರ್ ರೋಡ್ ಮಾಡ್ಯಾರ. ಆಮೇಲೆ ಊರಾಗ ಏನದ ಒಂದಲ್ಲಿ ಶಿಶಿ ರೋಡ್ ಒಂದು ಅದೇ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಯಾರ ಸರ್. ಬಾಕಿದೆಲ್ಲ ಮತ್ತೆ ಹಂಗೆ ಕೆಸರು ಮಿಶ್ರ ಸರ್. ಶೌಚಾಲಯ ಇಲ್ಲ ಸರ್ ಇಲ್ಲಿ, ಶೌಚಾಲಯ ಇಲ್ಲ. ಕೆಲವು ಅನುಕೂಲ ಇದ್ದವ್ರು ಕಟ್ಕೊಂಡ್ರ ಸರ್, ಆದರೆ ಸುಮಾರು ಭಾಳ ಇಲ್ಲ ಸರ್ ಇಲ್ಲಿ. ಏನೋ ಎಲ್ಲೇನೋ ಒಂದು 10 ಒಬ್ಬರಿಗಿದೆ ಸರ್. ಆಮೇಲೆ ಇಲ್ಲಿ ಇನ್ನೊಂದು ನ್ಯಾಯಬಾಲ್ಯ ಅಂಗಡಿ ಇಲ್ಲ, ಇಲ್ಲಿಲ್ಲ ಸರ್. ಮುರನ್ಪುರ ಇದೆ ಸರ್, ಅವರೇ ತಂದು ಇಲ್ಲಿ ಹಂಚ್ತಾರೆ ಸರ್.
0: ಈಗ ಯಜಮಾನ್ರೆ, ನಿಮ್ಮೂರು ಛಲೋ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕಂತಂದ್ರೆ ಇನ್ನು ಏನೇನು ಆಗ್ಬೇಕ್ರಿ
1: ಸರ್? ಇಲ್ಲಿ ನಮ್ಮೂರು ಅಭಿವೃದ್ಧಿ ಆಗ್ಬೇಕಾದ್ರೆ ಇನ್ನು ಹೆಚ್ಚಿನ ರೋಡಿನ ವ್ಯವಸ್ಥೆ ಆಗ್ಬೇಕು, ಬಸ್ಸಿನ ವ್ಯವಸ್ಥೆ ಆಗ್ಬೇಕು ಸರ್. ಆಮೇಲೆ ಆರ್ಥಿಕವಾಗಿ ಎಲ್ಲ ಭಾಳ ಹಿಂದುಳಿದಿದ್ದಾರೆ ಸರ್. ಅದಕ್ಕಾಗಿ ಮಳೆ ಬೆಳೆ ಚೆನ್ನಾಗಾದರೆ ಮುಂದೆ ಆರ್ಥಿಕದಲ್ಲೂ ಅಭಿವೃದ್ಧಿ ಆಗ್ಬೇಕಂತ ಬಯಸ್ತೀವಿ ಸರ್. ಆದರೆ ಇಲ್ಲಿ ಸ್ವಲ್ಪ ಪಂಚಾಯತಿಯವರು ಹೆಚ್ಚಿನ ಕೆಲಸ ಮಾಡ್ಬೇಕು ಸರ್ ಇಲ್ಲಿ.
0: ಈಗ ಪಂಚಾಯತಿ ವತಿಯಿಂದ ಗ್ರಾಮ ಸಭೆಗಳಂತ ಕರಿತಾರೆ ರೀ?
1: ಗ್ರಾಮ ಸಭೆ ಕರಿತಿದ್ರು ಸರ್ ಮೊದಲು, ಈಗ ಭಾಳ ದಿನ ಆಯ್ತು ಸರ್, ಈಗ 15 ವರ್ಷ ಆಯ್ತು ಸರ್. ಏನು ಗ್ರಾಮ ಸಭೆ ಎಲ್ಲ ಏನಿಲ್ಲ ಸರ್, ಪಂಚಾಯತ್ ಕಡಲೆ ಏನು ಅನುಕೂಲ ಇಲ್ಲ ಸರ್. ನಮಗೆ ಏನಾದರೂ ಅನುಕೂಲ ಮಾಡ್ಬೇಕಂದ್ರೆ ಅಲ್ಲಿ ಚಪ್ಪಲಿ ಅರಿತಂತ ತಿರ್ಬೇಕು ಸರ್, ಕೆಲಸ ಆಗಲ್ಲ ಸರ್. ಅಲ್ಲಿ ಇಲ್ಲಿ ಒಂದು ಫಿಲ್ಟರ್ ನೀರಿಂದ ಇದು ಮಾಡೋದಾಗಲ್ಲ ಸರ್, ಮಾಡೋವಲ್ರಿ. ಎಷ್ಟು ದಿನ ಆಯ್ತು ಸರ್ ಅದು? ಅದೇ ನೀರು ಕೊಡ್ತೀವಿ ಸರ್, ನೀವು ನೋಡಿ ಸರ್. ಆ ಬಸ್ಸಿಂದ ಅನುಕೂಲ ಆಗ್ಬೇಕು ಸರ್, ಯಾಕಂದ್ರೆ ಬಸ್ಸಿಂದ ಅನುಕೂಲ ಇದ್ರೆ ಎಜುಕೇಷನ್ ಜಾಸ್ತಿ ಆಗುತ್ತೆ ಸರ್ ಸರ್. ಆಮೇಲೆ ಎಜುಕೇಷನ್ ಸ್ವಲ್ಪ ಹಿಂದುಳಿದೆ ಸರ್. ಹೆಂಗೈತೆ ಸರ್, ಇಲ್ಲಿ ಹೆಣ್ಮಕ್ಳು ನಡ್ಕೊಂಡು ಹೋಗ್ಬೇಕಲ್ಲ ಸರ್, ಅದಕ್ಕೆಲ್ಲ ಭಾಳ ಮಂದಿ ಶಾಲೆ ಕಲ್ತಿಲ್ಲ ಸರ್ ಮೊದಲು. ಮುಂದಿನಾದರೂ ಸ್ವಲ್ಪ ಅನುಕೂಲ ಮಾಡಿ ಬಸ್, ಸರ್ಕಾರ ಬಸ್ಸಿನ ಅನುಕೂಲ ಆದರೆ ನಮಗೆ ಹೆಣ್ಮಕ್ಳಿಗೆ ಓದಕ್ಕೆ ಅನುಕೂಲ ಆಗ್ತಾ ಅಂತೇಳಿ ಕೇಳ್ಕೊಂತೀವಿ.
0: ಇಲ್ಲಿ ಎಷ್ಟವ್ರಿ ಶಾಲೆಗಳು
1: ಸರ್? ಇಲ್ಲಿರೋದು ಒಂದೇ ಸರ್.
0: ಎಷ್ಟನೇ ತರಗತಿವರೆಗೆ
1: ಸರ್? 5ನೇ ತರಗತಿ ತಾನೇ ಇದೆ, 1 ಲಿಸ್ಟ್ 5ನೇ ತರಗತಿ.
0: ಮುಂದೆ ಹೆಚ್ಚಿನ ಶಿಕ್ಷಣ ಪಡ್ಕೋಬೇಕಂದ್ರೆ ಎಲ್ಲಿಗೆ ಹೋಗ್ತಾರೆ, ಯಾವ ಊರಿಗೆ
1: ಸರ್? ಇಲ್ಲಿ ಗಬ್ಬೂರು ಹೋಗ್ತೀವಿ ಸರ್, ಆಮೇಲೆ ಅದು ಬಿಟ್ಟರೆ ಕಲ್ಮಲ, ರಾಯಚೂರು ಸರ್.
0: ಎಷ್ಟಾದ್ರೆ ಇಲ್ಲಿ ಸಾಕ್ಷರತೆ ಪ್ರಮಾಣ?
1: 100-30 ಸರ್ ಇಲ್ಲಿ, ಯಾಕಂದ್ರೆ ಎಜುಕೇಶನ್ ಕಡಿಮೆ ಸರ್ ಇಲ್ಲಿ.
0: ಇಲ್ಲಿ ಅಂಗನವಾಡಿ ಕೇಂದ್ರಗಳಾವ್ರಿ?
1: ಇದೆ ಸರ್, ಒಂದಿದೆ ಸರ್ ಅಂಗನವಾಡಿ ಕೇಂದ್ರ ಒಂದಿದೆ. ಅಲ್ಲಿಗೂ ಸುಮಾರು ಮಕ್ಕಳು ಹೋಗ್ತಾರೆ ಸರ್. ಇಲ್ಲಿ ಊರಾಗೇನು ಎಜುಕೇಷನ್ ಪರವಾಗಿಲ್ಲ ಸರ್, ಚೆನ್ನಾಗಿ ನಡೀತದ. ಬಟ್ ಹೆಚ್ಚಿನ ಎಜುಕೇಷನ್ಗೆ ಸ್ವಲ್ಪ ತೊಂದರೆ ಸರ್ ಇಲ್ಲಿ.
0: ಮತ್ತೆ ಏನೋ ಸರ್ಕಾರಿ

0: ಕೆಲಸ ಅದಾಗಷ್ಟಿಗೆ ಎರಡು ತಲೆ ಅಂತೂ ಹೋಗ್ಬಿಡ್ತಾವ ಸರ್, ಎರಡು ತಲೆ ಇರಂಗಿಲ್ಲ. ಆಮೇಲೆ ಮುಂದಲ ತಲೆಗೆ ಏನ್ ಬರ್ತಾವೋ ಇಲ್ಲ ಗೊತ್ತಿಲ್ಲ. ನೀರಾವರಿ ಕೆಲಸ ನಡೆದ ಸರ್, ಚಾಲ್ತಿಗಿಲ್ಲ ಸರ್.
1: ಇಲ್ಲಿ ಯಾವ್ಯಾವ ಬೆಳೆಗಳು ಬೆಳಿತಾರ್ರಿ
0: ಸರ್? ಮೊದಲು ಎಲ್ಲ ಜೋಳ ಕುಸುಬಿ ತೊಗರಿ ಎಲ್ಲ ಬೆಳಿತಾರೆ ಸರ್. ಈಗೆಲ್ಲ ಕಮರ್ಷಿಯಲ್ ಕ್ರಾಪಿಗೆ ಹೋಗಿ ಎಲ್ಲ ಹತ್ತಿ ಸ್ವಲ್ಪ ಯಾರು ಚೂರುಚಾರ ಏನಾನ ಕೆರೆ ಅವು ಇದ್ವು ಎಲ್ಲ ಮೆಣಸಿನಕಾಯಿ ಹೋಗ್ಯಾರ ಸರ್. ಜೋಳ ಕುಸುಬಿಗೆ ಲಾಸ್ ಇದ್ದಿಲ್ಲ ಸರ್. ಅವಾಗೆಲ್ಲ ಮನೆ ಬೀಜಿದ್ವು, ಮನೆ ಒಕ್ಕಲ್ತನ ಇದ್ವು, ದನಗಳದ್ದು, ದನದ ಕಡ್ಲಿಂದ ಒಕ್ಕಲ್ತನ ಮಾಡಿದ್ರು. ಸರ್ಕಾರಿ ಗೊಬ್ಬರ ತಗಂತಿಲ್ಲ, ಎಣ್ಣೆ ಹೊಡಿತಿದ್ದಿಲ್ಲ ಯಾರು. ಹಿಂಗಾಗಿ ಮೊದಲು ಲಾಭದಾಗಿದ್ರು ಸರ್. ಏನು ಬೆಳಿತದೋ ಉಣತದೋ ಬಿಡ್ತದೋ ಲಾಭದಾಗಿದ್ರು ಸರ್. ಈಗ ಎಷ್ಟು ಬೆಳೆದ್ರು ಲಾಸ್ನಾಗ ಸರ್.
1: ಯಾವ ಬೆಳೆ ಬೆಳಿತಾರೆ
0: ಸರ್? ಇಲ್ಲಿ ಎಲ್ಲ ಹತ್ತಿ ಸರ್, ರಾಯಚೂರು ತಾಲೂಕಿನ ಹತ್ತಿ ಬೆಳೆ ಸರ್, ಬೇರೆ ಬೆಳೆ ಇಲ್ಲ ಸರ್ ಹೆಚ್ಚು ಕಡಿಮೆ. ಅದರಲ್ಲಿ ಈಗ ತಾಲೂಕಿನ ಕಟ್ಟ ಕಡೆಯ ಗ್ರಾಮ ಸರ್, ಸೌಲಭ್ಯದಿಂದ ಕಟ್ಟ ಕಡೆಯ ವಂಚಿತ ಗ್ರಾಮ ಸರ್. ಸೌಲಭ್ಯ ಸರ್ಕಾರಿ ಸೌಲಭ್ಯ ಏನೇ ಬರಲ್ಲ ಸರ್. ಈಗ ಎಲ್ಲ ಊರುಗಳಿಗೆ ಸಿ ಸಿ ರೋಡ್ ಆಗ್ಯಾವ, ಎಲ್ಲ ಆಗ್ಯಾವ ಸರ್. ನಮ್ಮಲ್ಲಿ ಏನೂ ಆಗಿಲ್ಲ ಸರ್. ಈ ಸಿ ಸಿ ರೋಡ್ ಇಲ್ಲ, ಏನ್ ಕೆಲಸ ಇಲ್ಲ, ಕುಡಿಯೋ ನೀರಿಂದ ಯೋಜನೆ ಇಲ್ಲ ಸರ್. ಒಂದು ಕೆರೆ ಅದ ಸರ್, ಅದು ಕೆನಲ್ ನೀರು ಬಂದಾಗ ತುಂಬಿಸ್ತಾರೆ ಸರ್. ಅದೆಲ್ಲ ಮ್ಯಾಗ್ ಪಾಚ್ ಕಟ್ಟಿದ್ರು ಹಂಗೆ ತುಂಬಿಕೊಂಡು ಕುಡಿತೀವಿ ಸರ್. ಒಂದು ಫಿಲ್ಟರ್ ಮಾಡಿಲ್ಲ ಸರ್ಕಾರ ಕಡೆಯಿಂದ. ಪಂಚಾಯತಿಗೆ ಬರೀ ಮನುಷ್ಯ ಬಸ್ಸಿಗೆ ಹೋಗಿ ಬರ್ಬೇಕಾದ್ರೆ ಒಂದ್ ದಿವಸ ಆಗುತ್ತೆ ಸರ್. ನಮ್ಮ ಊರಿರೋದು ಒಂದಲ್ಲಿ, ಪಂಚಾಯತ್ ಇರೋದು ಒಂದಲ್ಲಿ ಸರ್. ಬಸ್ಸಿಗೆ ಹೋಗಿ ಬಂದ್ರೆ 50 ಕಿಲೋಮೀಟರ್ ಆಗುತ್ತೆ ಸರ್ ಪಂಚಾಯತ್.
1: ಇದಕ್ಕೆ ಈ ರೀತಿ ಒಂದು ಸಮಸ್ಯೆಗೆ ನೀವು ಸಂಬಂಧಪಟ್ಟವರಿಗೆ ಯಾವುದೇ ಅಧಿಕಾರಿಗಳಿಗೆ ತಿಳಿಸಿಲ್ಲರಿ
0: ಸರ್? ಇಲ್ಲಿ ಸೌಲಭ್ಯ ವಂಚಿತ ಆಗಿ ರಾಜಕೀಯನೂ ವಂಚಿತ ಆಗಿದೆ ಸರ್ ಈ ಊರ್ಲಿಂದ. ಈಗ ಎಲೆಕ್ಷನ್ ಟೈಮ್ನಾಗ ಎಲ್ಲರೂ ಬರ್ತಾರ, ಮತ್ತೆ ಆಮೇಲೆ ತಿರುಗಿ ಎಲೆಕ್ಷನ್ಗೆ ಬರ್ತಾರೆ ಸರ್. ಮತ್ತೇನು ಮಧ್ಯದಾಗ ಯಾರು ಭೇಟಿ ಆಗಲ್ಲ ಸರ್. ಲೀಡರ್ಗಳು ಆಯ್ತು, ಯಾರು ಮುಖಂಡರುಗಳು ಆಯ್ತು, ಬರ್ತಾರ ಹೋತಾರೆ ಸರ್. ಇಲ್ಲಿ ಊರುಗಳಾಗ ವಿದ್ಯಾಭ್ಯಾಸ ಇಲ್ಲ ಸರ್. ಓದ್ಯಾರ ಸರ್ ಎಲ್ಲರೂ 5ನೇದಾರಿಂದ. ಈ ಊರಾಗ ಎಷ್ಟು ಸಾಲ ಐತೆ ಅಷ್ಟು ಓದಿ ಕೈ ಬಿಟ್ಬಿಟ್ರಿ ಸರ್. ವಿದ್ಯಾಭ್ಯಾಸ ಕೊರತೆ ಇಲ್ಲಿಂದ ಸೌಲಭ್ಯ ವಂಚಿತ ಆಗಿದೆ ಸರ್ ಊರು. ಈಗ ಮೊದಲು ಜ್ಞಾನ ಬರ್ಬೇಕಾದ್ರೆ ವಿದ್ಯೆ ಬೇಕು ಸರ್. ವಿದ್ಯೆನೇ ಇಲ್ಲ ನಮಗೆ ಜ್ಞಾನ ಇಲ್ಲ ಅಂತ ಅರ್ಥ. ಹಂಗಾಗಿ ಈಗ ಅಪ್ಗ್ರೇಡ್ ಮಾಡಕ್ಕೂ ಜನಸಂಖ್ಯೆ ಇಲ್ಲ ಸರ್. ಜನಸಂಖ್ಯೆ ಕಡಿಮೆ ಅದ ನಮ್ಮೂರು. ಇಲ್ಲಿ ಒಂದು 500 ಜನಸಂಖ್ಯೆ ಇದೀವಿ ಸರ್ ಟೋಟಲ್. ಅದರಲ್ಲಿ ಒಕ್ಕಲ್ತನ ಆಧಾರಿತ ಜಗ್ಗಿದೀವಿ ಸರ್.
1: ಈಗ ಒಕ್ಕಲ್ತನ ಮಾಡ್ಕೊಳಕ್ಕೆ ಅನುಕೂಲ ಹೆಂಗದ್ರಿ? ಇಲ್ಲಿ ಬೀಜಗಳಾಗಲಿ, ಗೊಬ್ಬರ, ಕೀಟನಾಶಕ ಎಲ್ಲಿ ತಂದ್ಕೊಂತೀರಿ
0: ಸರ? ಈಗ ಖರೀದಿ ಗೊಬ್ಬರು ಇಲ್ಲ ರೈಚೂರು ಎಲ್ಲಿ ಬೇಕಲ್ಲಿ ತಂದ್ಕೊಂತೀವಿ ಸರ್. ಬೀಜಗಳೆಲ್ಲ ರೈತ ಸಂಪರ್ಕ ಕೇಂದ್ರ ಕಲಮಲ್ ಸರ್, ಕಲಮಲ್ದಾಗ ಸಿಗ್ತಾವ ಸರ್. ರೈತ ಸಂಪರ್ಕ ಕೇಂದ್ರ ಅಂದ್ರೆ ಈ ಊರಿಗೆ ಸಂಪರ್ಕನೇ ಇಲ್ದಂಗ ಆಗಿದೆ ಸರ್. 95% ಕೇಂದ್ರ ನೋಡಿಲ್ಲ ಸರ್ ಯಾರು. ಒಂದು 5-6% ನೋಡಿರ್ಬೋದು ಯಾರನ್ನ. ಹಂಗಾಗಿ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ದಂಗ ಆಗಿದೆ ಸರ್. ಅವರು ಕೃಷಿ ಅಧಿಕಾರಿಗಳನ್ನು ಊರಿಗೆ ಬರದಿಲ್ಲ ಸರ್, ಊರಿಗೆ ಬರದಿಲ್ಲ ಸರ್. ಈ ಊರು ರೈತ ಅಂತ ತಾಲೂಕಿನಾಗೆ ಗೊತ್ತಿಲ್ಲ ಸರ್ ಯಾರು. ವೆಂಕಟಪುರ ಅಂದ್ರೆ ಜಾಗಿರ್ ವೆಂಕಟಪುರ ಅಂತಾರೆ ಸರ್, ಆಳ ವೆಂಕಟಪುರ ಅಂತ ಯಾರು ಅನ್ನೋದಿಲ್ಲ. ಹಂಗಾಗಿ ಊರಿನ ಬಗ್ಗೆ ಇನ್ನೂ ಹೆಚ್ಚಿಗೆ ಏನು ಇದಿಲ್ಲ ಸರ್.
1: ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಬೆಳೆ ಸಾಲ ಸಿಗ್ತದ್ರೆ?
0: ಸುಲ್ತಾನ್ಪುರದಾಗ ಐತೆ ಸರ್, ಅದು ಸಿಗ್ತದೆ ಸರ್. ಸಿಗ್ತದೆ ಸರ್. ಮೊದ್ಲಿಂದ ಅನುಕೂಲ ಇದಾರೆ ಸರ್ ಎಲ್ಲರೂ. ಮೊದ್ಲಿಂದ ಸಂಪರ್ಕ ಐತೆ ಸರ್. ಅದು
1: ಸ್ವಂತ ಮಾಡ್ಕೊಂತಾರ ಏನು ಲೀಸ್
0: ಸರ್? ಇಲ್ಲಿ ಕೆಲವೊಂದು ದೊಡ್ಡ ಭೂಮಿದವರೆಲ್ಲ ಲೀಸಿಗೆ ಕೊಟ್ಟರು ಸರ್, ಅವರೆಲ್ಲ ರಾಯಚೂರು.
1: ಈಗ ಸ್ವಂತ ಮಾಡ್ಕೋಬೇಕಂತಂದ್ರೆ ಎತ್ತುಗಳ ವ್ಯವಸ್ಥೆ ಆಗಲಿ, ಟ್ರ್ಯಾಕ್ಟರ್ಗಳು, ಕೂಲಿ ಆಳು ಹೆಂಗದ್ರಿ?
0: ಒಕ್ಕಲ್ತನ ನಡೆದೇ ಮೊದಲು ದನಗಳ ಮ್ಯಾಗ ನಡೀತದೆ ಸರ್. ಈಗ ಎಲ್ಲಿ ಮನೆ ಯಾರ ಮನೆಗೆ ಇಲ್ಲ ಸರ್ ದನಗಳು. ಅದೇ ಸರ್ ಒಂದು 8 ಜೊತೆ ಎತ್ತುಗಳು ಇರ್ಬೋದು, ಎಲ್ಲ ಮನೆಗೆ ಒಂದು ಟ್ರ್ಯಾಕ್ಟರ್ ಇದೆ ಸರ್. ಟ್ರ್ಯಾಕ್ಟರ್ ಮೇಲೆ ನಡೀತದೆ, ಟ್ರ್ಯಾಕ್ಟರ್ಗಳಿಂದ ನಡೀತದೆ ಸರ್ ಕೆಲಸ. ಕೂಲಿ ಏನು ಇಲ್ಲ ಸರ್. ಈಗ ಎಲ್ಲರೂ ಯಾರ್ದು ಯಾರು ಹೊಲದ ಕೆಲಸ ಅವ್ರು ಮಾಡ್ಕೊಂಬ ಸಲುವಾಗಿ ಬೇರೆ ಕಡೆಯಿಂದ ಬರ್ತಾರೆ ಸರ್. ಬೇರೆ ಕಡೆಯಿಂದ ಬಂದು ಕೆಲಸ ಮಾಡ್ತಾರೆ ಸರ್. ಎರಡು ಟಾಟಾ ಸಿ ಯಾವ ಗಾಡಿಗಳೆಲ್ಲ ಬಂದು ಕೆಲಸ ಮಾಡಿರ್ತಾರೆ ಸರ್.
1: ಈಗ ಲೀಸಿಗೆ ಕೊಡ್ತಾರೆ ಭೂಮಿಗಳು, ಎಷ್ಟಾದ್ರೆ ಲೀಸಿಗೆ ಅಂದ್ರೆ ಒಂದು ವರ್ಷಕ್ಕೆ ಒಂದು ಎಕರೆಗೆ
0: ಸರ್? ಮೊದಲು ಎಲ್ಲ ಕಡಿಮೆ ಇತ್ತು ಸರ್. ಈಗ ಒಂದು 2 ವರ್ಷದಿಂದ 20,000 ಆಗ್ಯಾವ ಸರ್. ಸ್ವಲ್ಪ ಯಾರನ ಒಂದು ಎಕರೆಗೆ ಸರ್ ಸ್ವಲ್ಪ ಯಾರನ್ನ ಇಲ್ಲಿ ರೈತರಿಗೆ ಲೀಸಿಗೆ ಮಾಡೋರು ಬಹಳ ತ್ರಾಸ ಆಗಿದೆ ಸರ್. ಇದು ಹೆಂಗಾಗಿದೆ ಸರ್? ಇದ್ರನ್ನು ಕೂಡ ಎಕ್ಸ್ಪೋರ್ಟ್ ಮಾಡ್ಕೊಂಡಂಗೆ ರೈತರನ್ನು ಕೂಡ ಹೊರಗಲಿಂದ ಬಂದು ಒಕ್ಕಲ್ತನ ಮಾಡ್ತಾರೆ ಸರ್. 50-50 ಕಿಲೋಮೀಟರ್ 100-100 ಕಿಲೋಮೀಟರ್ಲಿಂದ ಬಂದು ಹೊಲಗಳು ಭಾಳ ರೇಟಿಗೆ ಮುಗಿಸ್ಕೊಂಡು ಮಾಡ್ತಾರೆ ಸರ್. ಕಾಲ ಪಾಠ ಕಲಿಸ್ತದೆ ಸರ್ ಎಲ್ಲರಿಗೆ. ಇದ್ರಂಗಾದ್ರೆ ಇನ್ನು 2 ವರ್ಷದಾಗ ಎಲ್ಲರೂ ಅಣಿಕೊಂತಾರೆ ಸರ್, ಎಲ್ಲರೂ ಒಕ್ಕಲ್ತನಲ್ಲಿಂದ ತಪ್ಸ್ಕೊಂಡು ಹೋಗ್ತಾರೆ.
1: ಅಂದ್ರೆ ಈಗ ರೈತರಿಗೆ ಏನೇನು ಅನುಕೂಲ ಆಗ್ಬೇಕ್ರೀಗ? ನಿಮಗೆ ಹೊಲಕ್ಕೆ ಹೋಗಕ್ಕೆ ದಾರಿಗಳಾಗಿರ್ಬೋದು, ಹೊಲದಾಗ ಬದುಗಳಾಗಿರ್ಬೋದು, ದನದ ಶೆಡ್ಡು, ಕೃಷಿ ಹೊಂಡ, ಏನು ಅನುಕೂಲ ಆಗ್ಬೇಕ ಇಲ್ಲ
0: ಸರ್? ಪಂಚಾಯತಿ ಕಡೆಯಿಂದ ಕೃಷಿ ಹೊಂಡಗಳು ಬಂದಿಲ್ಲ ಸರ್. ಆಮೇಲೆ ಈ ದಾರಿಗಳು ಏನಾಗಿಲ್ಲ ಸರ್. ಧನದ ಶೆಡ್ ಅಂತೂ ಇದು ಗೊತ್ತಿಲ್ಲ ಸರ್, ಆ ಕಾನ್ಸೆಪ್ಟೇ ಇಲ್ಲಿ ಗೊತ್ತಿಲ್ಲ ಸರ್. ಧನದ ಶೆಡ್ ಅಂಬದು ಏನಂತ ಏನು ಗೊತ್ತಿಲ್ಲ ಸರ್. ಅದ್ರ ಏನು ಗೊತ್ತಿಲ್ಲ ಸರ್. ಯಾವ ಆಶ್ರಯ ಮನೆಗಳು ಅವು ಇವು ಏನಿಲ್ಲ ಸರ್ ಇಲ್ಲಿ.
1: ಗ್ರಾಮ ಸಭೆಗಳಂತ ಕರೆಯಲಿಲ್ಲ
0: ಸರ್. ಗ್ರಾಮನೇ ಇಲ್ಲ ಅಂತ ಅನಿಸಿದೆ ಸರ್ ಅವರಿಗೆ. ಪಂಚಾಯತಿಯಾಗ ವೋಟಿಂಗ್ ಅಷ್ಟೇ ಬೇಕು ಸರ್ ಎಲ್ಲರೂ. ವೋಟಿಂಗ್ ಮುಗಿದ್ರೆ ಮತ್ತೆ ವೋಟಿಂಗ್ ಸಲುವಾಗಿ ಬರ್ತಾರೆ ಸರ್, ತಿರುಗಿ ಯಾರು ಬರಲ್ಲ ಇಲ್ಲಿ. ಇದೇ ಸಮಸ್ಯೆ ಸರ್. ಹಂಗಾಗಿ ಇನ್ನ ಹೆಚ್ಚಿನ ಮಾಹಿತಿಗೆ ಅಂದ್ರೆ ಇನ್ನ ನಮ್ಮ ಹೆಸರನ್ನ ಡಿ ಸಿ ಆಫೀಸ್ನಾಗ ಊರ ಹೆಸರ ಐತಿಲ್ಲ ಅಂತ ಅನ್ಸಕೈತಿ ಸರ್ ನಮ್ಗೆ.
1: ಈಗ ನಿಮ್ಮ ಪ್ರಕಾರ ಏನೇನು ಅಭಿವೃದ್ಧಿ ಆಗ್ಬೇಕ್ರಿ ಊರಿಂದು
0: ಸರ್? ಈಗ ಡೆವಲಪ್ಮೆಂಟ್, ಈಗ ರೈತರು ಯಾರು ಹೋಗಿ ಹಣ ಕೇಳದಲ್ಲ ಸರ್ ಅವ್ರ ಮನೆಗೆ. ಕುಡಿಯ ನೀರು, ರಸ್ತೆ, ಕುಡಿಯ ನೀರು, ಸ್ವಚ್ಛ ನೀರು ಇಲ್ಲ ಸರ್, ಫಿಲ್ಟರ್ ನೀರು ಬೇಕು. ಆಮೇಲೆ ಸಿ ಸಿ ರೋಡ್ ಎಲ್ಲ ಓಣಿಗಳಾಗೆಲ್ಲ ಕೆಸರಾಗಿ ಓಡಾಡ್ತೀವಿ ಸರ್. ಇನ್ನು ಎಲ್ಲ ಬೇರೆ ಬೇರೆ ಹಳ್ಳಿಗಳಾಗ ಆಗ್ಯಾವ ಸರ್, ನಮ್ಮಲ್ಲಿ ಆಗಿಲ್ಲ. ಒಂದೆರಡು ಮೇನ್ ರೋಡ್ ಬಿಟ್ಟು ಮೇನ್ ರೋಡ್ ಆಗ್ಯಾವ ಸರ್ ಸಿ ಸಿ. ಉಳಿಕೆಲ್ಲ ತಲೆ ಆಗಿಲ್ಲ ಸರ್. ಗೌರ್ಮೆಂಟಿಂದ ಪಂಚಾಯತ್ ಕಡೆಯಿಂದ ಹೆಚ್ಚು ಕಡಿಮೆ ಸೌಲಭ್ಯ ವಂಚಿತ ಆಗಿದೆ ನೋಡಿ ಸರ್. ಇದು ಸೌಲಭ್ಯ ವಂಚಿತ ಗ್ರಾಮ ಸರ್. ತಾಲೂಕಿನಾಗೂ ಸೌಲಭ್ಯ ವಂಚಿತ ಗ್ರಾಮ ಸರ್. ಇದು ಕಟ್ಟಕಡೆಯ ಗ್ರಾಮ ಸರ್, ಇದು ತಾಲೂಕಿನ ಕಟ್ಟಕಡೆಯ ಗ್ರಾಮ ಸರ್.
1: ಅದೇ ರೀತಿಯಾಗಿ ಈ ಗ್ರಾಮದ ಕಲಾವಿದರು ಶರಣಬಸವ, ಹಾರ್ಮೋನಿಯಂ ವಾದಕರು ಹಾಗೂ ಭಜನಾಕಾರರು ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ರೀ. ಹೇಳ್ರಿ, ತಾವು ಎಷ್ಟು ವರ್ಷಗಳಿಂದ ಕಲಾವಿದರಾಗಿ ಗ್ರಾಮದಲ್ಲಿ ಸೇವೆ ಸಲ್ಲಿಸ್ತಾ ಇದ್ರಿ? ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ರಿ?
2: ಸುಮಾರು ಒಂದು 25 ವರ್ಷಗಳು.

0: ಇದ್ದರೆ ಇಲ್ಲಿ ಕಾರ್ಯಕ್ರಮ ನಮ್ಮೂರಾಗ ಮಾಡ್ತಾ ಇದ್ದೀವಿ, ಸುಲ್ತಾನ್ಪುರ್ ಮಾಡ್ತಾ ಇದ್ದೀವಿ, ಗಬ್ಬೂರು ಸುತ್ತ ಗ್ರಾಮಗಳಲ್ಲಿ ಭಾಳ ಭಾಳ ದೂರ ಆಗಿರು, ದೇದ್ರು ತಾಲೂಕದಾಗಂತ ಮಾಡಿವ್ರಿ, ಮೊಸರುಕಲ್ಲು ಯಾಟ್ಗಲ್ಲು ಸಲ್ಕೆಪುರ ಇಲ್ಲಿ ಎಲ್ಲ ಅಷ್ಟು ಕಾರ್ಯಕ್ರಮ ಕೊಡ್ತಾ ಇದ್ದೀವಿ ರೀ. ಹ್ಞೂ, ಅವ್ರು ನಮ್ಮನ್ನ ಆಹ್ವಾನ ಮಾಡಿದಾಗ ಹೋಗ್ತೀವ್ರಿ ನಾವು.
1: ಧಾರ್ಮಿಕವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈಗ ನಿಮ್ಮೂರಲ್ಲಿ ಒಟ್ಟು ಎಷ್ಟು ದೇವಸ್ಥಾನಗಳಿದಾವ ರೀ?
0: ನಾಲ್ಕು ದೇವಸ್ಥಾನಗಳು ರೀ ಮುಖ್ಯ. ಒಂದು ಹನುಮಪ್ಪ, ಎರಡು ತಾಯಮ್ಮವ್ವ, ಮೂರು ಮರಿಯಮ್ಮವ್ವ, ನಾಲ್ಕು ಹೊನ್ನೈ ತಾತ ಅಂತೇಳಿ ಗುಂಡುಗುರ್ತಿಯವರು ಬಂದು 60 ವರ್ಷದಿಂದ ರೀ ಅವ್ರು ಬಂದು ಸ್ಥಾಪನೆ ಮಾಡ್ಯಾರ. ಯಾವ್ದು ಈಗ ಜಾತ್ರೆ ಆಗ್ತಾರೆ?
1: ದೊಡ್ಡ ದೇವಸ್ಥಾನ ಅಂದ್ರೆ ಯಾವ್ದ್ರಿ?
0: ಆಂಜನೇಯ ಸ್ವಾಮಿ.
1: ಯಾವ್ಯಾವ ಜಾತ್ರೆಗಳಾಗ್ತಾವ್ರಿ ಇಲ್ಲಿ?
0: ಆಂಜನೇಯಂದು ಎಳ್ಳಮಾಸಿಗ್ರಿ, ಜ್ಯೋತಿ ಹೊತ್ತು, ಎಲ್ಲ ಊರಿಗೂರು ಜ್ಯೋತಿ ಹೊತ್ತು ಕಾರ್ಯಕ್ರಮ ಅದು ಒಂದಾಗ್ತದೆ. ಈ ಶ್ರಾವಣ ಮಾಸದಲ್ಲಿ ಸಪ್ತಾಹ ಭಜನ ಅಂತೇಳಿ ಅದೊಂದು ಮಾಡ್ತಾ ಇದ್ದೀವಿ. ಮತ್ತೆ ಉಗಾದಿಗೆ ಅವಾಗೊಂದು ಹೊಳೆ ನೀರಿನಿಂದ ತರಿಸಿ ಅದೊಂದು ಕಾರ್ಯಕ್ರಮ ಮಾಡ್ತೀವ್ರಿ. ಇನ್ನೂ ಒಂದು ರೀ, ನಮ್ಮ ಕುಲುಗುರುಗಳಾದಂಥ ಈಗ ಒಂದು 6-7 ತಿಂಗಳಾಯ್ತು ರೀ ಅಂಬಿಗರಿ ಚೌಡಯ್ಯನ ಒಂದು ಸ್ಥಾಪನೆ ಮಾಡಿವ್ರಿ ಊರಾಗ ಎಲ್ಲ ಗ್ರಾಮಸ್ಥರು ಕೂಡಿ.
1: ಈ ದೇವಸ್ಥಾನಗಳ ಅಭಿವೃದ್ಧಿ ಹೆಂಗವ್ರಿ?
0: ಇತ್ತೀಚೆಗೆ ಅಭಿವೃದ್ಧಿವಾದಂತ ಇದೆ ಅಂಬಿಗರ ಚೌಡಂದಿ ಮಾಡಿವ್ರಿ ನಾವು ಅಂತ.
1: ಹೆಂಗವ್ರಿ ದೇವಸ್ಥಾನಗಳ ಅಭಿವೃದ್ಧಿ?
0: ಹನುಮಪ್ಪಂದು ಒಂದೇ ಸ್ವಲ್ಪ ಎಲ್ಲಾರು ನಾವು ಜಾಸ್ತಿ ಕಾಳಜಿ ಮಾಡೋದು ಜಾಸ್ತಿ ಇರತ್ತನ್ನ.
1: ಹಾಲ ವೆಂಕಟಾಪುರ ಅಂತ ಕರಿತಾರ್ರಿ ಈ ಊರಿಗೆ, ಹೆಸರು ಹೆಂಗ ಉದ್ಭವ ಆಯ್ತ್ರಿ ಇದು? ಏನಾದ್ರೂ ಇತಿಹಾಸ ಅದನ?
0: ಇದು ಹಾಲ್ ವೆಂಕಟಾಪುರ ಅಂದ್ರೆ ನಮ್ಮದು ಮೊದಲು ಇರೋದು ನಮ್ಮ ತಾತನವರು ನಮ್ಮ ಇತಿಹಾಸ ಹೇಳಿದ್ದು. ಗಬ್ಬರ್ ನಮ್ಮ ಸ್ಥಳ, ಗೊಬ್ಬರ್ಲಿದ್ದ ಇಲ್ಲಿ ನಮಗೆ 1200 acres ಭೂಮಿ ರೀ ನಮ್ಮ ತಾತನವ್ರಿಗೆ ಇಲ್ಲಿರೋದು. 5 ನಮ್ಮ ತಾತನವ್ರು ಮೊದಲೇ ಬಂದು ಅವರು ದೂರ ಆತಂತೇಳಿ ಇಲ್ಲೇ ಅಲ್ಲಿದ್ದ ಮಣ್ಣು ಕಲ್ಲು ಮಣ್ಣು ಹೊಡೆದು ಇಲ್ಲೇ ಒಂದು ಮನೆ ಮಾಡಿ ಇಲ್ಲೇ ವಾಸಸ್ಥಳ ಮಾಡಿ ಒಂದು ಊರು ಹನುಮಪ್ಪ ವೆಂಕಟರಮಣ ಭಕ್ತನಾದದಕ್ಕೆ ಹನುಮಪ್ಪನ ಹೆಸರಂತೆ ವೆಂಕಟಪುರ ಅಂತ ಇಟ್ಕೊಂಡ್ರೆ ಸರ್ ಹಾಲ್ ವೆಂಕಟಪುರ. ಈಗೇನಾದ್ರೆ ಅದೆಲ್ಲ ಅಕ್ಷರ ಒಂದದಕ್ಕೆ ಅದು ಆಳು ಆಳು ಅಂತೇಳಿ ಗೌರ್ಮೆಂಟ್ ಆಳು ಅಂತೇಳಿ ಮಾಡಿಬಿಟ್ಟದ್ರಿ.
1: ಇಲ್ಲಿ ಯಾವ್ಯಾವ ಸಂಘ ಸಂಸ್ಥೆಗಳು?
0: ಸಂಘ ಇದೆ, ನಮ್ಮ ಮಾರುತಿ ಸಂಘ ಒಂದಾದ್ರಿ, ಮತ್ತೆ ಹೆಣ್ಮಕ್ಳ ಸಂಘಗಳು ಒಂದು 2-3 ಅದಾವ, ಅಕ್ಕನ ಒಳಗ ಸಂಘಗಳಾದ.
1: ಕೇಳಿದ್ರಲ್ಲ ಶ್ರೋತೃಗಳೇ, ರಾಯಚೂರು ತಾಲೂಕಿನ ಹಾಳ್ ವೆಂಕಟಾಪುರ ಗ್ರಾಮದ ಪರಿಚಯವನ್ನ. ಸೌಲಭ್ಯದಿಂದ ವಂಚಿತವಾದಂತಹ ಗ್ರಾಮ ಇದಾಗಿದ್ದು ತಾಲೂಕಿನಲ್ಲಿಯೇ ಗುರುತಿಸಿಕೊಳ್ಳಲಾರದಂಥದ್ದಾಗಿದೆ ಅಂತೇಳಿ ಇಲ್ಲಿನ ಜನ ತಿಳಿಸಿದರು. ಮುಖ್ಯವಾಗಿ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕಾಗಿದೆ, ಅದರಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಆಗಬೇಕಾಗಿದೆ ಅಂತೇಳಿ ತಿಳಿಸಿದರು. ಓಣಿಗಳಲ್ಲಿ ರಸ್ತೆಗಳು, ಒಳಚರಂಡಿಗಳ ವ್ಯವಸ್ಥೆ, ಶೌಚಾಲಯಗಳು ನಿರ್ಮಾಣ ಆಗಬೇಕಾಗಿದೆ ಅಂತೇಳಿ ಜನ ಕೊರಗನ್ನು ವ್ಯಕ್ತಪಡಿಸಿದರು. ಇನ್ನು ಪಂಚಾಯಿತಿ ವತಿಯಿಂದ ಯಾವುದೇ ರೀತಿಯ ಸೌಲಭ್ಯಗಳು ಸಿಗುತ್ತಿಲ್ಲ ಅಂತೇಳಿ ತಿಳಿಸಿದರು. ಹಾಗೇನೆ ರೈತರಿಗೆ ಪಂಚಾಯಿತಿ ವತಿಯಿಂದ ಸಿಗಬೇಕಾದಂಥ ಸೌಲಭ್ಯಗಳು ಸಿಗುತ್ತಿಲ್ಲ ಅಂತೇಳಿ ಕೊರಗನ್ನು ವ್ಯಕ್ತಪಡಿಸಿದರು. ಸಂಚಾರಕ್ಕಾಗಿ ವಿದ್ಯಾರ್ಥಿಗಳಿಗೆ ಬಸ್ಸಿನ ಕೊರತೆ ಇದೆ ಅಂತೇಳಿ ತಿಳಿಸಿದರು. ಇನ್ನು ಅನೇಕ ಸಮಸ್ಯೆಗಳಿಗೆ ಈ ಭಾಗದಲ್ಲಿನ ಶಾಸಕರಾಗಲಿ, ಸಂಬಂಧಿಸಿದ ಅಧಿಕಾರಿಗಳಾಗಲಿ ಈ ಹಾಳ ವೆಂಕಟಾಪುರ ಗ್ರಾಮಕ್ಕೆ ಭೇಟಿ ನೀಡಿರಿ, ಇಲ್ಲಿನ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹರಿಸುವಂಥವರಾಗ್ರಿ ಎಂಬ ಆಶಯದೊಂದಿಗೆ ಗ್ರಾಮದರ್ಶಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.
2: ಗ್ರಾಮದರ್ಶಿ ಕಾರ್ಯಕ್ರಮ ಕೇಳಿದಿರಿ.
3: ಪ್ರಸ್ತುತಿ ಕೆ ವೀರೇಶ್ ಯರಗೇರ, ನಿರ್ವಹಣೆ ವೆಂಕಟೇಶ್ ಬೇವಿನ ಬಿಂಚಿ. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯದ ಧಾರವಾಡದ ಪ್ರಕಟಣೆ.
4: ಶತಮಾನಗಳ ವಿಶ್ವಾಸ, ಲಕ್ಷಾಂತರ ಕುಟುಂಬಗಳ ಆಯ್ಕೆ, ಅಂಚೆ ಜೀವ ವಿಮೆ.
3: ಕಡಿಮೆ ಪ್ರೀಮಿಯಂ, ಉತ್ತಮ ಬೋನಸ್ ಸೌಲಭ್ಯಗಳು ಹಾಗೂ ವಿಶ್ವಾಸಾರ್ಹ ಭದ್ರತೆಯೊಂದಿಗೆ
4: ಗ್ರಾಮದಿಂದ ನಗರದವರೆಗೆ ಎಲ್ಲರಿಗೂ ಅಂಚೆ ಜೀವ ವಿಮೆ, ವಿಶ್ವಾಸದ ಭರವಸೆ.
3: ವಿಮೆಗೆ ಸಂಪರ್ಕಿಸಿ ನಿಮ್ಮ ಪೋಸ್ಟ್ಮ್ಯಾನ್.
4: ಡಾಕ್ ಸೇವಾ ಆಪ್ನಲ್ಲಿ ನಿಮ್ಮ ವಯಸ್ಸು ಮತ್ತು ಬೇಕಾದ ವಿಮಾ ಮೊತ್ತಕ್ಕೆ ಅನ್ವಯಿಸುವ ಪ್ರೀಮಿಯಂ ಅನ್ನು ತಕ್ಷಣ ಪರಿಶೀಲಿಸಿ.
5: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸಪ್ ಸಹಾಯವಾಣಿ 9449849350.
6: ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ

0: ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಇದುವರೆಗೂ ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:37 ಇದೆ. ಇನ್ನು ಮುಂದೆ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
4: ವ್ಯಕ್ತಿ ಶ್ರೀಮತಿ ಜಯಶೀಲ, ಹಿತೇಶ್ ಎಂಬ 9 ವರ್ಷದ ಮಗು ಹಾಗೂ ಪ್ರೇರಣಾ ಎಂಬ 3 ವರ್ಷದ ಮಗು ಕಾಣೆಯಾಗಿದ್ದಾರೆ. ದಾವಣಗೆರೆ ಜಿಲ್ಲೆಯ ವಿದ್ಯಾನಗರ ಪೊಲೀಸ್ ಠಾಣೆಯಿಂದ ಕಾಣೆಯಾಗಿದ್ದಾರೆ. ಇದುವರೆಗೆ ಕಾಣೆಯಾದವರ ಕುರಿತು ಪ್ರಕಟಣೆ ಕೇಳಿದ್ದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
5: ಅಕಾಲಿಕ ಮಳೆಗೆ ಮಿಂಚು

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारु हंगामी बड़े वीमे नोंदी माड़ी
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿಯವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
5: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಬಿ ಹೈ.
4: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ. ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
6: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
7: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
8: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
9: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳಿಂದ ಸದನದ ಬಾವಿಗಿಳಿದು ಧರಣಿ, ಕಲಾಪ ನಾಳೆಗೆ ಮುಂದೂಡಿಕೆ.

0: ರಾಜ್ಯದಲ್ಲಿ 3,25,00,000 ಅಧಿಕ ಎಕರೆ ಸರ್ಕಾರಿ ಭೂಮಿ, ಮೇಲ್ಮನೆಯಲ್ಲಿ ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಕೋಲಾರದಲ್ಲಿ ನೂತನ ಬಾಟ್ಲಿಂಗ್ ಯಂತ್ರಗಳ ಉತ್ಪಾದನಾ ಸ್ಥಾವರಕ್ಕೆ ಸಚಿವ ಎಂಬಿ ಪಾಟೀಲ್ ಚಾಲನೆ. ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣದಲ್ಲಿ ತಮ್ಮ ಪಾತ್ರವಿಲ್ಲ, ಸಚಿವ ಬಿ ನಾಗೇಂದ್ರ ಸ್ಪಷ್ಟನೆ. ಅಭಿಮನ್ಯು ಆನೆಗೆ ರಾಜೋಚಿತ ಬೀಳ್ಕೊಡುಗೆ ನೀಡುವಂತೆ ಅರಣ್ಯ ಸಚಿವರಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಪತ್ರ. ವಿಧಾನಸಭೆಯಲ್ಲಿ ಇಂದು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳ ಸದಸ್ಯರು ಪ್ರತಿಭಟನೆ ನಡೆಸಿದರು. ಭೋಜನ ವಿರಾಮದ ಬಳಿಕ ಸದನ ಸೇರಿದಾಗ ಕಲಾಪ ಸುಗಮವಾಗಿ ನಡೆಸಲು ಅವಕಾಶ ಮಾಡಿಕೊಡಬೇಕು ಎಂದು ಸಭಾಧ್ಯಕ್ಷರು ಮನವಿ ಮಾಡಿದರು. ಸದಸ್ಯರ ಗದ್ದಲದ ನಡುವೆಯೇ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಂಡರು. ಬಳಿಕ ಸಭಾಧ್ಯಕ್ಷರು ಕೆಲವು ವಿಧೇಯಕಗಳನ್ನು ಮಂಡಿಸಲು ಸಂಬಂಧಪಟ್ಟ ಸಚಿವರಿಗೆ ಸೂಚಿಸಿದರು. ಸಚಿವ ಕೃಷ್ಣ ಬೈರೇಗೌಡ, ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026, ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಮುನಿಸಿಪಾಲಿಟಿ ತಿದ್ದುಪಡಿ ವಿಧೇಯಕ ಮಂಡಿಸಿದರು. ಈ ನಡುವೆ ಸದಸ್ಯರು ಸದನದಲ್ಲಿ ಭಿತ್ತಿಪತ್ರಗಳನ್ನು ಹಿಡಿದು ಸಚಿವ ನಾಗೇಂದ್ರ ವಿರುದ್ಧ ಘೋಷಣೆಗಳನ್ನು ಕೂಗಿ ರಾಜೀನಾಮೆಗೆ ಆಗ್ರಹಿಸಿದರು. ಪ್ರತಿಪಕ್ಷಗಳ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದರು. ಸದನ ಸಹಜ ಸ್ಥಿತಿಗೆ ಬಾರದ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷರು ಕಲಾಪವನ್ನು ನಾಳೆಗೆ ಮುಂದೂಡಿದರು. ರಾಜ್ಯದಲ್ಲಿ ಅರಣ್ಯ ಮತ್ತು ಕೃಷಿ ಭೂಮಿ ಹೊರತುಪಡಿಸಿ ಒಟ್ಟು 3,25,01,707 ಸರ್ಕಾರಿ ಭೂಮಿ ವಿಸ್ತೀರ್ಣವಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮೇಲ್ಮನೆಯಲ್ಲಿ ಇಂದು ಸದಸ್ಯ ಶಿವಕುಮಾರ್ ಪ್ರಶ್ನೆಗೆ ಉತ್ತರಿಸಿದ ಅವರು, ಷರತ್ತು ಉಲ್ಲಂಘಿಸಿರುವ ಪ್ರಕರಣಗಳಲ್ಲಿ ಕಾನೂನು ಕ್ರಮ ಜರುಗಿಸುವಂತೆ ಜಿಲ್ಲಾಧಿಕಾರಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಗ್ರಾಮೀಣ ಜನವಸತಿ ಪ್ರದೇಶದ ಎಲ್ಲ ಆಸ್ತಿಗಳಿಗೆ ಹಕ್ಕು ದಾಖಲೆಗಳನ್ನು ಸಿದ್ದಪಡಿಸಿ ವಿತರಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗ್ರಾಮ ನಕಾಶೆಗಳನ್ನು ನಿರ್ದಿಷ್ಟ ಸಂಖ್ಯೆಯ ವರ್ಷಗಳಿಗೊಮ್ಮೆ ಕಡ್ಡಾಯವಾಗಿ ಇಂಡೀಕರಿಸಬೇಕೆಂಬ ಬಗ್ಗೆ ಯಾವುದೇ ಕಾಲಮಿತಿ ನಿಗದಿಪಡಿಸಿಲ್ಲ ಎಂದು ತಿಳಿಸಿದ್ದಾರೆ. ಕೋಲಾರದ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಕ್ರೋನ್ಸ್ ಕಂಪನಿಯು 16,000 ಚದರ ಮೀಟರ್ನಷ್ಟು ವಿಸ್ತಾರದ ಉತ್ಪಾದನಾ ಘಟಕ ನಿರ್ಮಿಸಿದೆ. ಇದಕ್ಕಾಗಿ ಕಂಪನಿಯು 315 ಕೋಟಿ ರೂಪಾಯಿ ವಿನಿಯೋಗಿಸಿದ್ದು 400 ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಪಾನೀಯ, ದ್ರವ ಆಹಾರ ಸಂಸ್ಕರಣೆ ಮತ್ತು ಪ್ಯಾಕೇಜಿಂಗ್ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿ ಇರುವ ಜರ್ಮನಿ ಮೂಲದ ಕ್ರೋನ್ಸ್ ಕಂಪನಿಯು ದಾಖಲೆ ಅವಧಿಯಲ್ಲಿ ನಿರ್ಮಿಸಿರುವ ನೂತನ ಬಾಟ್ಲಿಂಗ್ ಯಂತ್ರಗಳ ಉತ್ಪಾದನಾ ಸ್ಥಾವರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕಂಪನಿಗಳು ಸ್ಥಳೀಯ ಯುವಜನರಿಗೆ ವಿದ್ಯಾರ್ಹತೆಗೆ ತಕ್ಕ ಉದ್ಯೋಗ ನೀಡುವಂತೆ ತಿಳಿಸಿದ್ದಾರೆ. ಕೇವಲ 18 ತಿಂಗಳಲ್ಲಿ ಈ ಭವ್ಯ ಸ್ಥಾವರ ತಲೆ ಎತ್ತಿದೆ. ಇದೊಂದು ವಿಶಿಷ್ಟ ದಾಖಲೆಯಾಗಿದ್ದು ಹೂಡಿಕೆದಾರರಿಗೆ ಒಳ್ಳೆಯ ಸಂದೇಶ ರವಾನಿಸುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಘಟಕ ಭಾರತದ ಮಾರುಕಟ್ಟಿಗೆ ಉನ್ನತ ಗುಣಮಟ್ಟದ ಎರ್ಗೋಬ್ಲಾಕ್ ಪ್ಯಾಕೇಜಿಂಗ್ ಯಂತ್ರಗಳನ್ನು ಉತ್ಪಾದಿಸಲಿದೆ ಎಂದು ತಿಳಿಸಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣದಲ್ಲಿ ತಾವು ಅಪರಾಧಿ ಅಲ್ಲ ಎಂದು ಸಚಿವ ಬಿ ನಾಗೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ನಾಯಕರು ಮಾಡುತ್ತಿರುವ ಆರೋಪಗಳು ರಾಜಕೀಯ ಪ್ರೇರಿತ ಎಂದು ದೂರಿದ್ದಾರೆ. ಸದನದಲ್ಲಿ ಈ ಕುರಿತಂತೆ ಚರ್ಚೆಗೆ ಬನ್ನಿ ಎಂದು ಪ್ರತಿಪಕ್ಷಗಳಿಗೆ ಆಹ್ವಾನ ನೀಡಿದ್ದಾರೆ. ಪ್ರಕರಣ ನ್ಯಾಯಾಲಯದಲ್ಲಿ ಇದ್ದು ಬಿಜೆಪಿ ನಾಯಕರು ತಮ್ಮನ್ನು ತಪ್ಪಿತಸ್ಥರೆಂದು ಬಿಂಬಿಸುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೈಸೂರು ದಸರಾದಲ್ಲಿ 6 ಬಾರಿ ಚಿನ್ನದ ಅಂಬಾರಿ ಹೊತ್ತ 60 ವರ್ಷದ ಕ್ಯಾಪ್ಟನ್ ಅಭಿಮನ್ಯು ಆನೆಗೆ ಈ ಬಾರಿ ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಿ ರಾಜೋಚಿತ ಬೀಳ್ಕೊಡುಗೆ ನೀಡುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಮನವಿ ಮಾಡಿದ್ದಾರೆ. ಈ ಕುರಿತಂತೆ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಪತ್ರ ಬರೆದಿರುವ ಅವರು, ಅಭಿಮನ್ಯುಗೆ ನಾಡಿನಾದ್ಯಂತ ದೊಡ್ಡ ಅಭಿಮಾನಿ ಬಳಗವೇ ಇದೆ. ಏಕಾಏಕಿ ಅಭಿಮನ್ಯುವನ್ನು ದಸರಾ ಮಹೋತ್ಸವದಿಂದ ಹೊರಗಿಡುವ ಬದಲು ನಿಶಾನೆ ಆನೆಯಾಗಿ ಬಳಸಿ ರಾಜೋಚಿತ ಬೀಳ್ಕೊಡುಗೆ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಈ ಬಾರಿ ದಸರಾ ಮಹೋತ್ಸವದಿಂದ ಅಭಿಮನ್ಯುವನ್ನು ಕೈಬಿಟ್ಟಿರುವುದು ಲಕ್ಷಾಂತರ ಅಭಿಮಾನಿಗಳಿಗೆ ಆಘಾತ ತಂದಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. 59 ವರ್ಷ ವಯಸ್ಸಿನ ಅಭಿಮನ್ಯು 300ಕ್ಕೂ ಹೆಚ್ಚು ಆನೆ ಸೆರೆ ಕಾರ್ಯಾಚರಣೆ ಹಾಗೂ 80ಕ್ಕೂ ಹೆಚ್ಚು ಹುಲಿ ಸೆರೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾನೆ ಎಂದು ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ನಿತ್ಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಜಿಬಿಎ ವ್ಯಾಪ್ತಿಯಲ್ಲಿ ಈವರೆಗೆ 964 ಕಿಲೋಮೀಟರ್ ಪಾದಚಾರಿ ಮಾರ್ಗಗಳ ಒತ್ತುವರಿಯನ್ನು ತೆರವುಗೊಳಿಸಲಾಗಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ವರ್ಚುವಲ್ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಬಾಕಿ ಇರುವ ಒತ್ತುವರಿಗಳನ್ನು ಆಗಸ್ಟ್ ತಿಂಗಳೊಳಗಾಗಿ ತೆರವುಗೊಳಿಸುವಂತೆ ಸೂಚಿಸಿದ್ದಾರೆ. ಬೀದಿ ವ್ಯಾಪಾರಿಗಳು ಮತ್ತೆ ಒತ್ತುವರಿ ಮಾಡಿದರೆ ದುಪ್ಪಟ್ಟು ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಭಾರತದ ಅತಿದೊಡ್ಡ ಕಾಫಿ ಉತ್ಸವ ಫೆಬ್ರವರಿಯಲ್ಲಿ ನಡೆಯಲಿದೆ. ಫೆಬ್ರವರಿ 26ರಿಂದ 28ರವರೆಗೆ ಬೆಂಗಳೂರಿನ ಜಯಮಹಲ್ ಮುಖ್ಯರಸ್ತೆಯಲ್ಲಿ ಇರುವ ಚಾಮರವಜ್ರದಲ್ಲಿ ನಡೆಯಲಿದ್ದು, ಈ ಉತ್ಸವವು ಭಾರತೀಯ ಕಾಫಿ ಬೆಳವಣಿಗೆಯ ಪಯಣದಲ್ಲಿ ಮಹತ್ವದ ಮೈಲಿಗಲ್ಲಾಗಲಿದೆ ಎಂದು ಕಾಫಿ ಬೋರ್ಡ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೂರ್ಮಾರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉತ್ಪಾದಕತೆಯಿಂದ ಕಪ್ನವರೆಗೆ ಎಂಬ ಪರಿಕಲ್ಪನೆಯ ಅಡಿ ಆಯೋಜಿಸಲಾಗಿರುವ ಈ ಉತ್ಸವ ಭಾರತದ ವೈವಿಧ್ಯಮಯ ಕಾಫಿ ಬೆಳೆಯುವ ಪ್ರದೇಶಗಳ ವೈಶಿಷ್ಟ್ಯತೆ ಮತ್ತು ಶ್ರೀಮಂತಿಕೆಯನ್ನು ಅನಾವರಣಗೊಳಿಸಲಿದೆ ಎಂದು ಹೇಳಿದ್ದಾರೆ.
2: ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಆಫ್ ಇಂಡಿಯಾ ಅವರು ಇದನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಇದು ಎಂಟೈರ್ ಕಾಫಿ ವ್ಯಾಲ್ಯೂ ಚೈನ್ ಅವರ ಬೆಳೆಗಾರರಿಂದ ಹಿಡಿದು ಎಕ್ಸ್ಪೋರ್ಟರ್ಸ್ ತನಕ, ಟ್ರೇಡರ್ಸ್ ತನಕ, ಕನ್ಸ್ಯೂಮರ್ಸ್ ತನಕ ಎಲ್ಲರಿಗೂ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದೆ. ಇಂಡಿಯಾದಲ್ಲಿರುವ ಬೇರೆ ಬೇರೆ ಸ್ಟೇಟ್ಗಳಿಂದ ಡಿಫ್ರೆಂಟ್ ರೀಜನ್ಸ್ ಇದೆ, ಅದರ್ ದೆನ್ ಇಂಡಿಯಾ ಆಲ್ಸೋ ವೇರಿಯಸ್ ಪಾರ್ಟಿಸಿಪೇಷನ್ ಇದೆ, ಎಕ್ಸಿಬಿಷನ್ಸ್ ಇರುತ್ತದೆ. ಇದರಲ್ಲಿ ಕಾಫಿ ಸೆಕ್ಟರ್ ಅಲ್ಲಿ ಇರುವ ಇಂಪಾರ್ಟೆಂಟ್ ಇಶ್ಯೂ ಬಗ್ಗೆ ಡಿಸ್ಕಸ್ ಮಾಡುವುದರ ಬಗ್ಗೆ, ವೇರಿಯಸ್ ವ್ಯಾಲ್ಯೂ ಅಡಿಷನ್ ಸೆಗ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡುವುದಕ್ಕೆ ಅವಕಾಶ ಇರುತ್ತದೆ. ಕಾಂಪಿಟೇಷನ್ಸ್ ಅಂಡ್ ಚಾಂಪಿಯನ್ಶಿಪ್ಸ್ ಇರುತ್ತೆ. ದೇರ್ ಇಸ್ ಸೋ ಮಚ್ ಟು ಲರ್ನ್ ಅಂಡ್ ಗುಡ್ ಆಪರ್ಚುನಿಟಿ ಫಾರ್ ದ ಬಿಸ್ನೆಸ್ ಆಸ್ ವೆಲ್.
1: ಬೆಂಗಳೂರಿನ ಇಟಲಿಯ ಕಾನ್ಸುಲೇಟ್ ಜನರಲ್ ಮತ್ತು ಬೆಂಗಳೂರಿನ ರಾಷ್ಟೀಯ ಆಧುನಿಕ ಕಲಾ ಸಂಗ್ರಹಾಲಯ ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಹಯೋಗದಲ್ಲಿ ತಾಯಿಯೊಬ್ಬಳು ಮಾತೃಭಾಷೆ ಹಲವು ಪ್ರದರ್ಶನ ಪ್ರಸ್ತುತಪಡಿಸುತ್ತಿದೆ. ನಾಳೆಯಿಂದ ಸೆಪ್ಟೆಂಬರ್ 20ರವರೆಗೆ ಬೆಂಗಳೂರಿನ ರಾಷ್ಟೀಯ ಆಧುನಿಕ ಕಲಾ ಸಂಗ್ರಹಾಲಯದಲ್ಲಿ ಕಲಾಕೃತಿಗಳ ಪ್ರದರ್ಶನ ನಡೆಯಲಿದೆ. ಈ ಪ್ರದರ್ಶನದ ಪ್ರಮುಖ ಆಕರ್ಷಣೆ ಸ್ಯಾಂಡ್ರೋ ಬಾಟಿಚೆಲ್ಲಿಯವರ ಮಡೋನಾ ಮತ್ತು ಮಗು ಕಲಾಕೃತಿಯು ಇದೇ ಮೊದಲ ಬಾರಿಗೆ ಭಾರತಕ್ಕೆ ಆಗಮಿಸಿದೆ. ದೆಹಲಿ ಪ್ರದರ್ಶನದ ಬಳಿಕ ಬೆಂಗಳೂರಿನಲ್ಲಿ ಪ್ರದರ್ಶನಕ್ಕಿಡಲಾಗುತ್ತಿದೆ. ಈ ಕಲಾಕೃತಿಯು ಪುನರುಜ್ಜೀವನ ಕಾಲದ ಕಲಾವಿದರೊಬ್ಬರ ಕಲಾಕೃತಿಗಳ ಜೊತೆಗೆ ಪುರಾತನ ಎಟ್ರುಸ್ಕನ್ ಶಿಲ್ಪಗಳು ಮತ್ತು ಭಾರತದ ಧಾರ್ಮಿಕ ಕಲಾಕೃತಿಗಳು ಒಂದೇ ನೆಲೆಯಲ್ಲಿ ಪ್ರದರ್ಶನಗೊಳ್ಳಲಿವೆ. ಹನೂರು ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯಾಧಿಕಾರಿಗಳು ತಮ್ಮ ಸಿಬ್ಬಂದಿಯನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಶೂಟೌಟ್ ನಡೆದ ಸಂದರ್ಭದಲ್ಲಿ ಕಳ್ಳ ಬೇಟೆಗಾರರು ಕಾಡಿಗೆ ಪ್ರವೇಶಿಸಿದ ಮೇರೆಗೆ ಒಟ್ಟು 12 ಮಂದಿ 2 ತಂಡಗಳಾಗಿ ಕಾರ್ಯಾಚರಣೆಗೆ ಇಳಿದಿದ್ದರು. ಈ ಎಲ್ಲಾ ಸಿಬ್ಬಂದಿಯನ್ನು ಅರಣ್ಯಾಧಿಕಾರಿಗಳು ಪ್ರತ್ಯೇಕವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಕಾವೇರಿ ವನ್ಯಜೀವಿಧಾಮದ ಎಸಿಎಫ್ ಮರಿಸ್ವಾಮಿ ಪ್ರತಿಕ್ರಿಯಿಸಿದ್ದು, 12 ಸಿಬ್ಬಂದಿಯ ವಿಚಾರಣೆ ನಡೆಸಲಾಗಿದೆ, ಆತ್ಮರಕ್ಷಣೆಗಾಗಿ ತಾವು ಗುಂಡು ಹಾರಿಸಿದ್ದು, ಎಲ್ಲ ವಿವರಣೆ ಪಡೆಯಲಾಗಿದೆ ಎಂದು ತಿಳಿಸಿದ್ದಾರೆ. ಈ ನಡುವೆ ಘಟನೆಯ ಸತ್ಯಾಸತ್ಯತೆ ತಿಳಿಯಲು ಬಿಜೆಪಿಯು ಸತ್ಯಶೋಧನಾ ಸಮಿತಿ ರಚಿಸಿದೆ. ಮೃತ ಕುಟುಂಬಸ್ಥರ ಮನೆಗಳಿಗೆ ಭೇಟಿ ನೀಡಿ ಘಟನೆ ನಡೆದ ದಿನ ಹಾಗೂ ಹಿಂದಿನ ದಿನದ ಮಾಹಿತಿಯನ್ನು ಸಂಗ್ರಹಿಸಿದೆ. ಕರಾವಳಿ ಕರ್ನಾಟಕದ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಹಾಗೂ ನವೋದ್ಯಮಗಳಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಇದೇ 21ರಂದು ಮಂಗಳೂರಿನಲ್ಲಿ ಕೋಸ್ಟಲ್ ಎಂಎಸ್ಎಂಇ ಸ್ಟಾರ್ಟ್ಅಪ್ ಕಾಂಕ್ಲೇವ್ 2026 ಸಮಾವೇಶ ಆಯೋಜಿಸಲಾಗಿದೆ. ಮಂಗಳೂರಿನಲ್ಲಿ ಇಂದು ಮಾತನಾಡಿದ ಸಮಾವೇಶದ ನಿರ್ದೇಶಕ ಎಸ್ಎಸ್ ನಾಯಕ್, ಈ ಬಾರಿಯ ಸಮಾವೇಶದಲ್ಲಿ ಪ್ರಮುಖ ಉದ್ಯಮಿಗಳು, ನವೋದ್ಯಮಿಗಳು ಸೇರಿದಂತೆ 400ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ತಂತ್ರಜ್ಞಾನ ವಲಯ, ವ್ಯಾಪಾರ, ವಾಣಿಜ್ಯ, ಪ್ರವಾಸೋದ್ಯಮ, ಉತ್ಪಾದನೆ, ಸೇವಾ ವಲಯ ಮತ್ತು ಆರೋಗ್ಯ ಕ್ಷೇತ್ರದ ಪ್ರಮುಖರು, ಹೂಡಿಕೆದಾರರು, ಕೈಗಾರಿಕಾ ಮುಖಂಡರು, ನೀತಿ ನಿರೂಪಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳಿಂದ ಸದನದ ಬಾವಿಗಿಳಿದು ಧರಣಿ, ಕಲಾಪ ನಾಳೆಗೆ ಮುಂದೂಡಿಕೆ. ರಾಜ್ಯದಲ್ಲಿ 3.25 ಕೋಟಿ ಅಧಿಕ ಎಕರೆ ಸರ್ಕಾರಿ ಭೂಮಿ, ಮೇಲ್ಮನೆಯಲ್ಲಿ ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಕೋಲಾರದಲ್ಲಿ ನೂತನ ಬಾಟ್ಲಿಂಗ್ ಯಂತ್ರಗಳ ಉತ್ಪಾದನಾ ಸ್ಥಾವರಕ್ಕೆ ಸಚಿವ ಎಂಬಿ ಪಾಟೀಲ್ ಚಾಲನೆ. ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣದಲ್ಲಿ ತಮ್ಮ ಪಾತ್ರವಿಲ್ಲ, ಸಚಿವ ಬಿ ನಾಗೇಂದ್ರ ಸ್ಪಷ್ಟನೆ. ಮತ್ತು ಅಭಿಮನ್ಯು ಆನೆಗೆ ರಾಜೋಚಿತ ಬೀಳ್ಕೊಡುಗೆ ನೀಡುವಂತೆ ಅರಣ್ಯ ಸಚಿವರಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಪತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
3: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ

0: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
1: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
2: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
1: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
0: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲಿಗೆ ಕೀಟನಾಶಕಗಳ ಆಯ್ಕೆ, ಬಳಕೆ ಮತ್ತು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕುರಿತು ಡಾಕ್ಟರ್ ಎಸ್ ಜಿ ಹಂಚಿನಾಳ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿ. ನಂತರ ಪೇಟೆ ಧಾರಣಿ ಇಂದಿನ ಕೃಷಿ ರಂಗದಲ್ಲಿ.
1: ನಿಮ್ಮ ಬಿಸಿನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಕಾರ್ಯಕ್ರಮದಲ್ಲಿ ವಿವಿಧ ರೀತಿಯ ಕೀಟನಾಶಕಗಳು ಮತ್ತು ಕೀಟನಾಶಕಗಳ ಆಯ್ಕೆ ಯಾವ ರೀತಿ ಮಹತ್ವವನ್ನು ವಹಿಸ್ತದೆ, ಯಾವುದೇ ಒಂದು ಕೀಟ ಹತೋಟಿಯಲ್ಲಿ ಕೀಟನಾಶಕವನ್ನು ಆಯ್ಕೆ ಮಾಡಬೇಕಾಗಿತ್ತಂದರೆ ಯಾವ ಅಂಶಗಳನ್ನು ಗಮನದಲ್ಲಿಟ್ಟು ರೈತ ಬಾಂಧವರು ಆಯ್ಕೆಯನ್ನು ಮಾಡಬೇಕು, ಮತ್ತು ವಿಷಕಾರಿ ಕೀಟನಾಶಕಗಳು ಬೇರೆ ಬೇರೆ ಒಂದು ವಿಷದ ಅಂಶವನ್ನು ಗಮನಿಸಿದಾಗ ಯಾವ್ಯಾವ ಬಗೆಯ ಕೀಟನಾಶಕಗಳು ಬರ್ತವೆ, ಅದರ ಮಹತ್ವ ಏನು ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೀಟ ತಜ್ಞರಾದಂಥ ಡಾಕ್ಟರ್ ಶಿವಾನಂದ ಹಂಜನಾಳ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಶಿವಾನಂದ ಹಂಚನಾಳ್ ಅವರು.
4: ನಮಸ್ಕಾರ
3: ಹೇಳಿ. ಮೊದಲನೇದಾಗಿ ಕೀಟನಾಶಕದ ಬಳಕೆ ಒಂದು ವಸ್ತುಸ್ಥಿತಿಯನ್ನು ನೋಡಿದಾಗ ಏನನ್ಸುತ್ತೆ ನಿಮಗೆ, ವರ್ಷದಿಂದ ವರ್ಷಕ್ಕೆ ಕೀಟನಾಶಕಗಳ ಬಳಕೆ ಜಾಸ್ತಿ ಆಗ್ತಾ ಇದೆ ಅಂತೀರಾ ಅಥವಾ ಕಡಿಮೆ ಆಗ್ತಾ ಇದೆ ಅಂತೀರಾ?
4: ಇಲ್ಲ, ಕೀಟನಾಶಕಗಳ ಬಳಕೆ ಜಾಸ್ತಿನೇ ಆಗ್ತಾ ಇದೆ. ಈ ನಮ್ಮ ಭಾಗದಲ್ಲಿ ನೋಡಿದಾಗೆ, ನಮ್ಮ ಭಾಗದಲ್ಲಿ ಪ್ರಮುಖವಾದ ಬೆಳೆಗಳಂದರೆ ಭತ್ತ, ಮೆಣಸಿನಕಾಯಿ ಬೆಳೀತಾರೆ, ಹತ್ತಿ, ಈ ಮೂರು ಬೆಳೆಗಳಿಗೇನಂದರೆ ಅತಿ ಹೆಚ್ಚಾಗಿ ಕೀಟನಾಶಕಗಳನ್ನು ಬಳಸ್ತಾರೆ. ಕೀಟನಾಶಕಗಳಷ್ಟೇನೇ ಅಲ್ಲ, ಕೀಟನಾಶಕಗಳು ಆಮೇಲೆ ರೋಗನಾಶಕಗಳು, ಕಳೆನಾಶಕಗಳು ಎಲ್ಲವೂ ಸೇರಿ ನಾವು ಕೀಟನಾಶಕಗಳಂತ ಕರಿತೀವಿ. ಅದರಲ್ಲಿ ಭಾಳಷ್ಟನ್ನು ಕೀಟನಾಶಕಗಳನ್ನ ಈ ಮೂರು ಬೆಳೆಗಳಲ್ಲಿ ಈ ಭಾಗದಲ್ಲಿ ಬೆಳೆಸ್ತಾರೆ. ಇದಲ್ಲದೇ ತರಕಾರಿಗಳು, ಹಣ್ಣುಗಳ ಮೇಲೆ ಇವುಗಳನ್ನು ಸಾಕಷ್ಟು ರೈತರು ಬಳಸ್ತಾರೆ. ಬಳಸುವಲ್ಲಿ ಕೆಲವೊಂದಿಷ್ಟು ವಿಧಾನಗಳಿದ್ದಾವೆ.
3: ಅಂದರೆ ಬಳಕೆ ಪ್ರಮಾಣ ಜಾಸ್ತಿನೇ ಆಗ್ತಾ ಇದೆ ವರ್ಷಕ್ಕೆ. ಯಾಕಂದರೆ ಇತ್ತೀಚೆಗೆ ಸಾವಯವ ಕೃಷಿ, ಜೈವಿಕ ಕೀಟನಾಶಕ, ಜೈವಿಕ ರೋಗನಾಶಕ ಬಗ್ಗೆ ಒತ್ತಾಸೆ ಕೊಡ್ತಾ ಇದ್ದಿರ್ತೀವಿ.

0: ಬಲ್ಲ ವಿಜ್ಞಾನಿಗಳು
1: ಕೊಡ್ತಾ ಇದ್ರು ಸಹ.
0: ಆದಾಗ್ಯೂ ಸಹ ಈ ರಾಸಾಯನಿಕ ಕೀಟನಾಶಕಗಳ ಬಳಕೆ ಜಾಸ್ತಿ ಆಗ್ತಾ ಇದೆ.
1: ಕಾರಣ ಏನಂದ್ರೆ ರೈತರಿಗೆ ಇನ್ನು ಈ ಜೈವಿಕ ಕೀಟನಾಶಕಗಳು ಮತ್ತೆ ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಏನು ಕರಿತೀವಿ ನಾವು, ಇನ್ನು ಅದ್ರ ಜೊತೆಗೆ ಅದ್ರ ಕಡೆ ಒಲವು ಇನ್ನು ಅಷ್ಟು
0: ಇಲ್ಲ. ಆ ಮಟ್ಟದಲ್ಲಿ ಸಿಗ್ತಕ್ಕಂಥ ಕೀಟನಾಶಕಗಳು ಜೈವಿಕ ಕೀಟನಾಶಕಗಳು ಅಷ್ಟು ಮಟ್ಟದಲ್ಲಿ ಸಿಗ್ತಾ ಇಲ್ಲ,
1: ಅವುಗಳದ್ದು ಅವೈಲೇಬಿಲಿಟಿನು ಆ ರೀತಿ ಕಡಿಮೆ ಇದೆ. ಈಗ ರೈತರು ಸ್ವಲ್ಪ ಕೇಳ್ಕೊಂತ ಬಂದ್ರೆ ಆ ರೀತಿ ನಾವು ಈಗ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಾಕಷ್ಟು ಅದನ್ನು ಮಾಡ್ತಾ ಇದ್ದೀವಿ ನಾವು. ಕೆಲವೊಂದು ಈ ಬೆವೇರಿ ಅಂತ ಬರ್ತದೆ, ಮೆಟ್ರೈಜಿಯಂ ಅಂತ ಬರ್ತದೆ, ಅವುಗಳನ್ನು ನಾವು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಈ ಕೀಟನಾಶಕಗಳ ಬಳಕೆ ಇನ್ನೂ ರೈತರು ಕಡಿಮೆ ಆಗಿಲ್ಲ. ಸ್ಪೆಷಲಿ ಹತ್ತಿಯಲ್ಲಿ ಮತ್ತು ಮೆಣಸಿನಕಾಯಿಯಲ್ಲಿ ಭಾಳಷ್ಟು ಕೀಟನಾಶಕಗಳನ್ನು ಬಳಸ್ತಾ ಇದ್ದಾರೆ ರೈತರು.
0: ಇನ್ನು ಕೀಟನಾಶಕಗಳಿಗೆ ಬಂದಾಗ ಇಲ್ಲಿ ಯಾವ್ಯಾವ ರೀತಿಯ ಕೀಟನಾಶಕಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇರ್ತವೆ, ಯಾವ್ಯಾವ ರೀತಿಯ ಕೀಟನಾಶಕಗಳಿದ್ದಾವೆ?
1: ಕೀಟನಾಶಕಗಳನ್ನು ವಿಂಗಡಣೆ ನಾವು 2-3 ಥರ ಮಾಡ್ಬೋದು. ಮೊದಲನೇದಾಗಿ ಅವುಗಳ ಕಾರ್ಯವಿಧಾನದ ಮೇಲೆ ನಾವು ಅವುಗಳನ್ನ 2-3 ಥರ ವಿಂಗಡಿಸ್ಬೋದು. ಮೊದಲನೇದಾಗಿ ನಾವು ಈ ಸಂಪರ್ಕ ಕೀಟನಾಶಕಗಳು ಅಂತ ಕರಿತೀವಿ, ಅಂದರೆ ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡ್ ಅಂತ ಕರಿತೀವಿ. ಈಗ ಇಂಥ ಕೀಟನಾಶಕಗಳನ್ನ ನಾವು ಸಿಂಪಡಣೆ ಮಾಡಿದಾಗ ಹುಳು ಅದನ್ನು ತಿನ್ನಬೇಕು ಅಥವಾ ಕೀಟದ ಸಂಪರ್ಕಕ್ಕೆ ಬಂದಾಗ ಆ ವಿಷ ಅದಕ್ಕೆ ತಗಲಿಬಿಟ್ಟು ಆಮೇಲೆ ಅದು ದೇಹದೊಳಗೆ ಹೋಗಿ ಅದನ್ನು ಕೊಲ್ತದೆ. ಅದಕ್ಕೆ ನಾವು ಸಂಪರ್ಕ ಕೀಟನಾಶಕ ಅಂತ ಕರಿತೀವಿ.
0: ಅಂದರೆ ಅದು ಕೀಟದ ಮೈ ಮೇಲೆ ಬಿದ್ದರೆ ಕೀಟನಾಶಕ ಬಿತ್ತಪ್ಪ ಅಂದ್ರೆ ಕೀಟ ಸಾಯ್ತದ ಮೈ ಮೇಲೆ ಕೀಟನಾಶಕ ಬಿದ್ದರೆ?
1: ಕೆಲವು ಸಂಪರ್ಕ ಕೀಟನಾಶಕ ಅದ್ರ ಮೈ ಮೇಲೆ ಬಿದ್ದರೂ ಸಾಯ್ತವೆ, ಅದು ತಿಂದ್ರೂ ಸಾಯ್ತವೆ ಕೆಲವೊಂದು ಕೀಟನಾಶಕಗಳು. ಇವುಗಳನ್ನ ನಾವು ಸಂಪರ್ಕ ಕೀಟನಾಶಕಗಳು ಅಂತ ಕರಿತೀವಿ, ಅದಕ್ಕೆ ಕಾಂಟ್ಯಾಕ್ಟ್ ಅಥವಾ ಸ್ಟಮಕ್ ಪಾಯ್ಸನ್ ಅಂತ ಕರಿತೀವಿ. ಇನ್ನು ಎರಡನೇದಾಗಿ ಅಂದರೆ ವಿಂಗಡಣೆ ಅಂದರೆ ಅಂತರ್ವ್ಯಾಪಿ ಕೀಟನಾಶಕಗಳು ಅಂತಂದೀವಿ. ಅಂದರೆ ಈ ಕೀಟನಾಶಕಗಳನ್ನು ನಾವು ಸಿಂಪರಣೆ ಮಾಡಿದಾಗ ಅವು ಗಿಡ ಅದನ್ನು ಅಬ್ಸಾರ್ಬ್ ಮಾಡ್ಕೋತದೆ, ಪ್ಲಾಂಟ್ ಅದನ್ನು,
0: ಅಂದರೆ ಅದು ಸಸ್ಯದ ಶರೀರದಲ್ಲಿ
1: ಸಸ್ಯ ಶರೀರದ ಒಳಗಡೆ ಹೋಗ್ಬಿಟ್ಟು ಕಂಪ್ಲೀಟ್ ಗಿಡ ಎಲ್ಲವೂ ವಿಷಮುಕ್ತ ವಿಷ ಆಗ್ತದೆ. ಅದಕ್ಕೆ ನಾವು ಸಿಸ್ಟಮಿಕ್ ಇನ್ಸೆಕ್ಟ್ ಅಥವಾ ಅಂತರ್ವ್ಯಾಪಿ ಇಂಥ ಕೀಟನಾಶಕಗಳನ್ನ ನಾವು ಬಹಳವಾಗಿ ಈ ರಸ ಇರುವ ಕೀಟಗಳಿಗೆ, ಯಾಕಂದರೆ ಅವು ಈ ಸಸ್ಯಗಳಿಂದ ರಸ ಇರ್ತಾವ, ರಸದ ಜೊತೆಗೆ ವಿಷ ಅದರ ಬಾಡಿಯಲ್ಲಿ ಹೋಯ್ತಂದ್ರೆ ಅವಾಗ ಅದು ಸಾಯ್ತದೆ. ಇದಕ್ಕೆ ನಾವು ಅಂತರ್ವ್ಯಾಪಿ ಕೀಟನಾಶಕಗಳು ಅಂತ ಕರಿತೀವಿ. ಇದೇ ರೀತಿ ಇನ್ನೊಂದು ವಿಂಗಡಣೆ ಅಂದರೆ ಈ ಕೀಟ ಬೆಳವಣಿಗೆ ನಿಯಂತ್ರಕಗಳಂತ ಕರಿತೀವಿ ನಾವು, ಇನ್ಸೆಕ್ಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂತ. ಇಂಥ ಕೀಟನಾಶಕಗಳು ಭಾಳಷ್ಟು ಮಾರುಕಟ್ಟೆಯಲ್ಲಿ ಇದ್ದಾವೆ. ಇವು ಏನು ಮಾಡ್ತಾವೆ ಅಂದರೆ ಈ ಸಿಂಪರಣೆ ಮಾಡಿದಾಗ ಯಾವಾಗ ಕೀಟದ ಅಥವಾ ಲಾರ್ವಾ ಅಥವಾ ಕೀಡೆ ಅಂತ ಕರಿತೀವಿ ಅಥವಾ ಮರಿ ಹುಳು ಅಂತ ಕರಿತೀವಿ, ಅವು ಇಂಥ ಕೀಟನಾಶಕಗಳನ್ನ ತಿಂದಾಗ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಅವು ಬೆಳವಣಿಗೆ ಆಗೋದಿಲ್ಲ.
0: ಉದಾಹರಣೆ ಯಾವ್ದಾರು ಕೊಡ್ತಿರೋದು?
1: ಉದಾಹರಣೆಗೆ ನೌಲೂರಾನ್ ಅಂತಿದೆ.
0: ನೌಲೂರಾನ್ ಕೀಟನಾಶಕ,
1: ನೌಲೂರಾನ್
0: ಯಾವ ಕೀಟನಾಶಕ, ಯಾವ ಕೀಟದ ಮೇಲೆ ಅದು ಪ್ರಭಾವ?
1: ಅದನ್ನ ಈ ಎಲ್ಲ ಏನು ಕೀಡೆ ಜಾತಿಗೆ ಸೇರಿದ ಕೀಟನಾಶಕಗಳು ಅದಾವ ನಾವು, ಲದ್ದಿಗಳು ಅಂತ ಕರಿತೇವೆ. ಆಮೇಲೆ DBM ಅಂತೇಳಿ ಈ ಕ್ಯಾಬೇಜ್ ಕಾಲಿಫ್ಲವರ್ ಮೇಲೆ ಬರ್ತದೆ, ಅದಕ್ಕೆ ಉಪಯೋಗಿಸ್ಬೋದು. ಮುಂತಾದ ಕೀಟಗಳು ಏನು ಕೀಡೆ ಜಾತಿಗೆ ಏನು ಸೇರಿದಂಥ ಕೀಡೆ ಇದಾವೆ ಅವಕ್ಕೆಲ್ಲವುಗಳನ್ನು ಅವನು ಬಳಸ್ಬೋದು. ಅಂದರೆ ಒಂದು ಅಥವಾ ಎರಡನೇ ಹಂತದಲ್ಲಿ ಮರಿ ಹುಳು ಇದ್ದಾಗ ಅವುಗಳನ್ನ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾವೆ, ಸ್ವಲ್ಪ 4-5 ಹಂತಕ್ಕೆ ಹೋದ್ರೆ ಅಷ್ಟೊಂದು ಪರಿಣಾಮಕಾರಿ ಆಗಿರೋದಿಲ್ಲ. ಅದಕ್ಕೆ ರೈತರು ಯಾವಾಗಲೂ ಮೊದಲೇ ಹಂತದಲ್ಲಿ ಅಂದರೆ ಇನ್ನೂ ಹುಳು ಸಣ್ಣ ಮೊದಲೇ ಹಂತದಲ್ಲಿ ಇರುವಾಗಲೇ ಕೀಟನಾಶಕಗಳನ್ನು ಬಳಸಬೇಕು. ಮತ್ತು ಯಾವಾಗ ರೈತರು ಏನಂದ್ರೆ ಮೊದಲು ಯಾವ ಹುಳ ಬಂದಿದೆ, ಅದು ಯಾವ ರೀತಿ ತಿಂತಾ ಇದೆ,
0: ಯಾವ ರೀತಿ ಹಾನಿ
1: ಮಾಡ್ತಾ ಇದೆ, ಅದೇನು ತಿಂತಾ ಇದೇನೋ ಅಥವಾ ರಸ ಇರುವಂತ ಕೀಟ ಇದೇನೋ ಅಥವಾ ಕೆಲವೊಂದು ಈಗ ಹಿಟ್ಟು ತೆಗಿಣಿ ಅದು ಬರ್ತಾವೆ, ಅವಕ್ಕಾಗಿ ನಾವು ಮತ್ತೆ ಬೇರೆ ಸ್ಪೆಸಿಫಿಕ್ ಇನ್ಸೆಕ್ಟಿಸೈಡ್ನ ಬಳಸಬೇಕಾಗ್ತದೆ. ರೈತರು ಅದಕ್ಕೆ ಕೀಟನಾಶಕಗಳನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಮೊದಲು ಹುಳ ಯಾವ ರೀತಿ ಇದೆ, ಯಾವ ರೀತಿ ತಿಂತದೆ, ಅದಕ್ಕೆ ನಾವು ಯಾವ ರೀತಿ ಕೀಟನಾಶಕಗಳನ್ನ ಬಳಸಬೇಕು ಅನ್ನೋದನ್ನು ರೈತರನ್ನು
0: ತಿಳ್ಕೊಬೇಕು. ಅಂದರೆ ಮುಖ್ಯವಾಗಿ ರೈತರಿಗೆ ಇದ್ರ ಬಗ್ಗೆ ಒಂದು ಸಾಕಷ್ಟು ಜ್ಞಾನ ಬೇಕು
1: ಬೇಕು ಬೇಕು.
0: ಯಾವ ರೀತಿ ಕೀಟ ಹಾನಿ ಮಾಡ್ತಾ ಇದೆ, ತಿಂತದೋ ರಸ ಇರ್ತದೋ ಅಥವಾ ಬೇರೆ ಕಡಿತದೋ ಎಲೆ ತಿಂತದ ಅಂತಕ್ಕಂಥ ಸಂಪೂರ್ಣ ಮಾಹಿತಿ ಗೊತ್ತಿರಬೇಕು.
1: ಆಮೇಲೆ ಎಲ್ಲ ಕೀಟನಾಶಕಗಳಲ್ಲೂ ಒಳಗಡೆ ಲೇಬಲ್ ಇರ್ತದೆ ಒಂದು, ಅದರಲ್ಲಿ ಎಲ್ಲ ಭಾಷೆಗಳಲ್ಲೂ ಬರೆದಿರ್ತಾರೆ.
0: ಹೌದು,
1: ಅದನ್ನು ರೈತರು ಓದ್ಬೇಕು. ಭಾಳಷ್ಟು ರೈತರು ಅದನ್ನು ಅದರಲ್ಲೆಲ್ಲ ಕೊಟ್ಟಿರ್ತಾರೆ, ಯಾವ್ದು ಕೀಟನಾಶಕ ಎಷ್ಟು ಪ್ರಮಾಣ, ಅದನ್ನು ಯಾವ ರೀತಿ ಬಳಸಬೇಕು, ಬಳಸಿದ ನಂತರ ಎಷ್ಟು ದಿನ ವೇಟ್ ಮಾಡಬೇಕು, ಇವೆಲ್ಲ ಮಾಹಿತಿ ಅದರಲ್ಲಿ ಕೊಟ್ಟಿರ್ತಾರೆ. ರೈತರು ಅದನ್ನು ನೋಡಬೇಕು. ಈಗ ಭಾಳಷ್ಟು ರೈತರು ಏನು ಮಾಡ್ತಾರೆ ಅಂದರೆ ಡೀಲರ್ಸ್ ಅಂಗಡಿಗೆ ಹೋಗ್ತಾರೆ, ಇಂಥದ್ದು ಬಂದದ ಹೇಳ್ತಾರೆ, ಅವ್ರು ಏನು ಕೊಡ್ತಾರೆ ಅದು ಒಯ್ದು ಸ್ಪ್ರೇ ಮಾಡ್ತಾರೆ. ಇಲ್ಲ ಕೆಲವೊಂದಷ್ಟು ಇಂಪ್ರೂವ್ ಆದಂಥ ರೈತರು ಈ ನಮ್ಮ ಕಾಂಟ್ಯಾಕ್ಟ್ ಇದ್ದಾಗ ನಮಗೂ ಕರೆ ಮಾಡಿ ಕೇಳ್ತಾರೆ ಅಥವಾ ವಾಟ್ಸಾಪ್ ಮೂಲಕ ಕಳಿಸ್ತಾರೆ. ಅಂಥ ರೈತರಿಗೆ ನಾವು ಕರೆಕ್ಟಾಗಿ ಹೇರ್ತೀವಿ, ಅದು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ ಆ ರೀತಿ. ಅದಕ್ಕೆಲ್ಲ ರೈತರು ಇದನ್ನು ತಿಳ್ಕೊಬೇಕು.
0: ಇನ್ನು ತಾವು ಹೇಳಿದ್ರಿ ಕೆಲಸ ಮಾಡ್ತಕ್ಕಂಥ ಕಾರ್ಯವಿಧಾನದಿಂದ ಕೀಟನಾಶಕಗಳನ್ನು ಸಂಪರ್ಕ ಕೀಟನಾಶಕಗಳು, ಅಂತರ್ವ್ಯಾಪಿ ಕೀಟನಾಶಕ ಮತ್ತು ಕೀಟ ಬೆಳವಣಿಗೆಯನ್ನು ನಿಯಂತ್ರಣ ಮಾಡ್ತಕ್ಕಂಥ ಕೀಟನಾಶಕಗಳು ಅಂತ. ಇನ್ನು ಕೀಟನಾಶಕಗಳಲ್ಲಿ ಇರ್ತಕ್ಕಂಥ ವಿಷದ ಅಂಶವನ್ನು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಯಾವ ರೀತಿ ಇಲ್ಲಿ ಬೇರೆ ಬೇರೆ ಬರ್ತವೆ?
1: ಇಲ್ಲಿ ನೀವು ನೋಡಿರ್ಬೋದು, ರೈತರು ನೋಡಿರ್ತಾರೆ, ಈ ಕೀಟನಾಶಕಗಳನ್ನು ನೀವು ತಗೊಂಡ್ರೆ ಅದರ ಡಬ್ಬೆ ಮೇಲೆ ಈ ಕೆಂಪು ಕಲರು, ಆಮೇಲೆ ಹಳದಿ ಕಲರು, ನೀಲಿ ಕಲರು, ಹಸಿರು ಕಲರು ಇದು ಮಾರ್ಕ್ ಹಾಕಿರ್ತಾರೆ. ಹೌದು, ಏನಂದ್ರೆ ಈ ಕೀಟನಾಶಕಗಳು ಎಷ್ಟು ವಿಷಕಾರಿ ಆಗಿದ್ದಾವೆ ಅಂತ ಅದರ ಬೇಸ್ಡ್ ಆನ್ ಅದರ ಮೇಲೆ ಅದು ಹಾಕಿರ್ತಾರೆ. ಈ ಕೆಂಪು ಕಲರ್ ಇತ್ತಂದ್ರೆ ಅದು ಅತ್ಯಂತ ವಿಷಕಾರಿ ಅಂತ ಕರೀತಾರೆ, ಎಕ್ಸ್ಟ್ರೀಮ್ಲಿ ಟಾಕ್ಸಿಕ್ ಇನ್ಸೆಕ್ಟಿಸೈಡ್ ಅಂತ. ಇವುಗಳನ್ನ ಯಾವ ರೀತಿ ಮಾಡಿರ್ತಾರೆ ಅಂದರೆ ಮೊದಲು ಇವುಗಳನ್ನು ಕೆಲವೊಂದು ಪ್ರಾಣಿಗಳ ಮೇಲೆ ಟೆಸ್ಟ್ ಮಾಡಿರ್ತಾರೆ, ಇಲಿನೋ ಮೊಲಗಳ ಮೇಲೂ ಟೆಸ್ಟ್ ಮಾಡಿರ್ತಾರೆ. ಹೆಂಗೆ ಅಂದರೆ ಅದಕ್ಕೆ ನಾವು LD50 ಅಂತ ಕರಿತೀವಿ, ಅಂದರೆ ಲಿಥಲ್ ಡೋಸ್, ಅಂದರೆ ಎಷ್ಟು ಕೆಮಿಕಲ್ ಕೊಟ್ಟರೆ ಒಂದು ಅದರಲ್ಲಿ 50% ಪ್ರಾಣಿಗಳನ್ನ ಅದು ಕೊಲ್ತದೆ. ಆಮೇಲೆ ಅದು ಯಾವ ರೀತಿ ವಿಂಗಡಣೆ ಅಂದರೆ MG/kg ಬಾಡಿ ವೇಟ್, ಅಂದರೆ ಒಂದು ಎಷ್ಟು ಮಿಲಿಗ್ರಾಮ್ ಪ್ರತಿ kg ಬಾಡಿ ವೇಟಿಗೆ ಕೊಟ್ಟರೆ ಒಂದು 50% ಅದನ್ನ ಕೊಲ್ತದೆ ಅಂತ, ಅದಕ್ಕೆ LD50 ಅಂತ ಕರೀತಾರೆ. ಲಿಥಲ್ ಡೋಸ್ ಅಂದರೆ ಎಷ್ಟು ಮಿಲಿಗ್ರಾಮ್ ಅಷ್ಟು ವಿಷ ಕೊಟ್ಟರೆ ಅದೊಂದು 50% ಪಾಪ್ಯುಲೇಷನ್ ಕೊಲ್ತದೆ, ಆ ಬೇಸದ ಮೇಲೆ ಇದನ್ನ ಮಾಡಿರ್ತಾರೆ. ಅದಕ್ಕೆ ಕೆಂಪು ಅಂತ ಏನು ಬರುತ್ತೆ ಅದು ಅತ್ಯಂತ ವಿಷಕಾರಿ, ಎಕ್ಸ್ಟ್ರೀಮ್ಲಿ ಟಾಕ್ಸಿಕ್ ಅಂತ. ಇಂಥ ಕೀಟನಾಶಕಗಳನ್ನು ನಾವು ಯೂಸಲಿ ಈ ಕೀಡೆಗಳು ನಾಲ್ಕು ಅಥವಾ 5 ಹಂತಕ್ಕೆ ಬಂದಿರ್ತಾವೆ,
0: ಅಂದ್ರೆ ಬೆಳೆದು ದೊಡ್ಡ
1: ಆಗಿರ್ತಾವೆ. ಈ ಕಡಲೆ ಮೇಲೆ ಬರ್ತದೆ ನಮ್ದು, ಹೆಲಿಕಾರ್ಪ ಅಂತ ಕರಿತೀವಿ, ಸ್ಪೋಡಾಪ್ಟ್ರ ಅಂತ ಕರಿತೀವಿ, ತೊಗರಿ ಮೇಲೆ ಬರ್ತದೆ. ಇವು ಕೊನೆ ಹಂತದಲ್ಲಿ ಬಂದಾಗ 4-5 ಹಂತದ ದೊಡ್ಡ ಕೀಡೆ ಆಗದೆ ಇನ್ನೇನು ನಮ್ಗೆ ಹತೋಟಿ ಮಾಡ ಅಂತ ಟೈಮ್ದಲ್ಲಿ ಈ ಕೀಟನಾಶಕಗಳನ್ನು ನಾವು ಬಳಸ್ಬೋದು. ಆಮೇಲೆ ಈ ಕೀಟನಾಶಕಗಳಿಂದ ಭಾಳಷ್ಟು ವಿಷಮುಕ್ತವಾಗಿರೋದ್ರಿಂದ ಭಾಳಷ್ಟು ಅವುಗಳ ಉಳಿವಿಕೆ ಇರುತ್ತದೆ, ಒಂದು ಪರ್ಸಿಸ್ಟೆನ್ಸ್ ಇರ್ತದೆ
0: ಇರ್ತದೆ.
1: ಅದಕ್ಕೆ ರೈತರು ಆದಷ್ಟು ಇವುಗಳನ್ನ ನಾವು ಅವಾಯ್ಡ್ ಮಾಡ್ತೀವಿ, ಭಾಳಷ್ಟು ಸರಿ ರೈತರಿಗೆ ನಾವು ಇದನ್ನು ಅವಾಯ್ಡ್ ಮಾಡ್ತೀವಿ. ಇನ್ನು ಎರಡನೇದಾಗಿ ಇದರ ಕೇಳಿ ಇನ್ನೊಂದು ಅಂದರೆ ಇದು ಹೆಂಗೆ ಅಂದರೆ ಇದು 1-50 mg ಪ್ರತಿ kg ಬಾಡಿ ವೇಟಿಗೆ ಅದರ ಎಕ್ಸ್ಟ್ರೀಮ್ಲಿ ಟಾಕ್ಸಿಕ್ ಅಂತ ಕರಿತೀವಿ, ಅಂದರೆ ಇಷ್ಟೇ ಸ್ವಲ್ಪ ಪ್ರಮಾಣದಾಗ ಕೊಟ್ಟರು ಅದು ಕೊಲ್ಲುತ್ತೆ ಅಂತ. ಈಗ ಎರಡನೇದ್ದು ಇಂದ ಹಳದಿ ಬಣ್ಣ ಇರ್ತದೆ,
0: ಕೆಲವೊಮ್ಮೆ ಹಳದಿ ರೌಂಡ್ ಮಾಡಿರ್ತಾರೆ,
1: ಹಳದಿ ಇರ್ತದಲ್ಲ ಅದಕ್ಕೆ ನಾವು ಬಹಳ ವಿಷಕಾರಿ, ಅತ್ಯಂತ ಆಗಿಂದ ಬಹಳ ವಿಷಕಾರಿ ಅಥವಾ ಹೈಲಿ ಟಾಕ್ಸಿಕ್ ಅಂತ ಕರಿತೀವಿ. ಅಲ್ಲಿ ಏನಂದ್ರೆ ವಿಂಗಡಣೆ ಹೆಂಗೆ ಮಾಡಿ ಅಂದರೆ 50-500 gram ಅಂದರೆ ಅದು ಕೊಟ್ಟರೆ ಅದನ್ನು 50% ಪಾಪ್ಯುಲೇಷನ್ ಕಿಲ್ ಮಾಡ್ತೀವಿ ಅಂತ ಅಂದ್ರೆ ಅಷ್ಟು ಇನ್ನೂ ಸ್ವಲ್ಪ ಅದು ಲೋ ಟಾಕ್ಸಿಕ್
0: ಅಂದರೆ ಕಡಿಮೆ ಇರುತ್ತೆ, ಅದರಲ್ಲಿ ವಿಷಕಾರಿ ಅಂಶ ಸ್ವಲ್ಪ ಕಡಿಮೆ ಇರುತ್ತೆ,
1: ವಿಷಕಾರಿ ಕಡಿಮೆ ಇರ್ತದೆ ಅಂದರೆ ಅಷ್ಟೊಂದು ಹೆಚ್ಚಿನ ಪ್ರಮಾಣ ಕೊಟ್ಟರು ನಾವು ಎಫೆಕ್ಟಿವ್ ಆಗೋದಿಲ್ಲ ಅಂತ. ಅದು ಮೊದಲೇ ಅಂತಂದರೆ ಬರೀ ಒಂದು 1-50 mg ಅಷ್ಟು ಕೊಟ್ಟರು
0: ಅತ್ಯಂತ ವಿಷಕಾರಿ ಕೀಟನಾಶಕ ಯಾವುದಾದ್ರು ಒಂದು ಉದಾಹರಣೆ ಕೊಡ್ತೀರಿ? ಅತ್ಯಂತ ವಿಷಕಾರಿ
1: ಇದಾವೆ ಈಗ ನಮ್ಗೆ ಏನದಾವಲ್ಲ, ಮೊನೋಕ್ರೋಟೋಫಾಸು, ಕ್ಲೋರ್ಫೈರಿಫಾಸು, ಪ್ರೊಫೆನೋಫಾಸು, ಆಮೇಲೆ ಈ ಪೈರೆಥ್ರಾಯ್ಡ್ ಗ್ರೂಪಿಗೆ ಸೇರಿದೆ ಅಲ್ಲ, ಲ್ಯಾಂಬ್ಡಾ ಸೈಲೋಥ್ರಿನ್, ಕರಡಿ ಅಂತ ಕರಿತೀವಿ, ಅದು ಸೈಪರ್ಮೆಥ್ರಿನ್, ಇವೆಲ್ಲವೂ ಅತ್ಯಂತ ವಿಷಕಾರಿ ಕೀಟಗಳೇ. ಈಗ ನಾವು ಬಳಸ್ತಕ್ಕದಲ್ಲಿ ಮೋರ್ ದೆನ್ 50% ಅವೇ ಇದಾವೆ ಅಂತ ಕೀಟನಾಶಕಗಳಿದಾವೆ. ಹೀಗಾಗಿ ನಾವು ಅವುಗಳ ರೆಸಿಡ್ಯೂನ್ ಎಫೆಕ್ಟ್ನು ನೋಡ್ಬೋದು. ಈಗ ಭಾಳಷ್ಟು ಅದು ನಮ್ಮ ವಾತಾವರಣದಲ್ಲಿ ಅವುಗಳ ಉಳಿವಿಕೆ ಕಂಡುಬರ್ತದೆ, ಜಾಸ್ತಿ ಇರುತ್ತೆ. ಅದಕ್ಕೆ ಎರಡನೇ ರೀತಿಗೆ ಸೇರಿದಂಥವು ಕೆಲವೊಂದು ಕೀಟನಾಶಕಗಳಿದಾವೆ. ಈಗ ನಮ್ಮಲ್ಲಿ ಹಳದಿ ಇದಕ್ಕೆ ಬಂದರೆ ಅದರಲ್ಲಿ ಅದ್ರ ಕಾರ್ಬಾಲಿನ್ ಬರ್ತದೆ, ಅಸಿಟಮಿಪ್ರಿಡ್ ಅಂತಿದೆ, ಪೆನ್ ಪ್ರೊಪ್ಯಾಥ್ರಿನ್ ಅಂತಿದೆ, ಕೆಲವೊಂದಿಷ್ಟು ಇದಾವೆ. ಇವುಗಳ ಮ್ಯಾಗೆ ಯೆಲ್ಲೋ ಕಲರ್ಸ್ ಇರ್ತದೆ,
0: ಸಿಂಬಲ್ ಯೆಲ್ಲೋ ಕಲರ್ ಸಿಂಬಲ್
1: ಇರ್ತದೆ. ಅದ ನಂತರ ನೆಕ್ಸ್ಟ್ ಬರೋದಂದ್ರೆ ಬ್ಲೂ ಕಲರ್ದು, ಅಂದರೆ ಇವು ನೀಲಿ ಕಲರ್, ಇವು ಮಧ್ಯಮ ವಿಷಕಾರಿ ಇದೆ ಅಂತ. ಇಂಥವು ಕೆಲವೊಂದಿಷ್ಟು ಕೀಟನಾಶಕಗಳಿದ್ದಾವೆ. ಈ ಕೆಲವೊಂದಿಷ್ಟು ನಮ್ಮಲ್ಲಿ ಅಸಫೇಟು, ಡೈಫೆಂಥಿರಾನು, ನೌಲುರಾನು, ಅಮ್ಯಾಮೆಕ್ಟಿನ್, ಬೆಂಜೋಯಿಟ್,
0: ಅಂದರೆ ಇವು ನೀಲಿ ಒಂದು ಸಿಂಬಲ್ ಇರತಕ್ಕಂಥ ಕೀಟನಾಶಕಗಳು ಸ್ವಲ್ಪ ಕಡಿಮೆ ಇರ್ತವೆ, ಜೊತೆಗೆ ಭಾಳಷ್ಟು ಸೇಫ್ಟಿಯನ್ನು ಬಳಸೋದು.
1: ಸೇಫ್ಟಿ ಅವುಗಳ ನೀಲಿ ಮತ್ತು ಹಸಿರು ಕಲರ್ ಬಣ್ಣದ ಏನಿದಲ್ಲ ಅವುಗಳನ್ನ ನಾವು ಬಳಸ್ಬೋದು, ಅವು ಎನ್ವೈರನ್ಮೆಂಟಿಗೆ ಭಾಳ ಸೇಫ್ ಆಗಿದ್ದಂಥವಂತೆ. ಇದು ಬ್ಲೂ ಕಲರ್ದಂತೆ ಇವುಗಳನ್ನು ನಾವು ಬಳಸ್ಬೋದು. ಇದರಲ್ಲಿ ಈಗ ಬರ್ತಕ್ಕಂಥ ಹೊಸ ಕೀಟನಾಶಕಗಳೇನಿದಾವೆ ಅವೆಲ್ಲ ಹೆಚ್ಚು ಕಡಿಮೆ ಬ್ಲೂ ಅಥವಾ ನೀಲಿ ಅಥವಾ ಹಸಿರು ಬಣ್ಣದ ಕೀಟನಾಶಕಗಳೇ ಇದಾವೆ. ಈಗ ಹೊಸದಾಗಿ ಏನು ಬಂದಿದ್ದಾವೆ, ಲೆಮಾಮೆಕ್ಟಿನ್ ಬೆಂಜೋಯಿಟ್ ಆಯಿತು, ಕ್ಲೋರೆಂಟಿನ್ ಫ್ಲೋಲು, ಡೆಲಿಗೇಟು, ಸ್ಪಿನೋಸೈಡ್ ಅಂಥವಲ್ಲ, ಇಂಥವೆಲ್ಲವು ಈ ಹೊಸದಾಗಿ ಹೆಚ್ಚು ಕಡಿಮೆ ಬ್ಲೂ ಅಥವಾ ಗ್ರೀನ್, ನೀಲಿ ಅಥವಾ ಹಸಿರು ಬಣ್ಣ.
0: ಅಂದರೆ ನೀವು ಹೇಳಿದಂಗೆ ಇವು ನೀಲಿ ಮತ್ತು ಹಸಿರು ಕೀಟನಾಶಕ ಸಿಂಬಲ್ ಇರತಕ್ಕಂಥ ಕೀಟನಾಶಕಗಳು ಕಡಿಮೆ ವಿಷಕಾರಿ ಕೀಟನಾಶಕ ಅಂತ ಹೇಳಿದ್ರೆ, ಇವು ಸಿಂಪರಣೆ ಮಾಡಿದರೆ ಕೀಟಗಳು ಹೇಗೆ ಸಾಯ್ತವೆ, ಇದಕ್ಕೆ ಸಾಯ್ತವ
1: ಇಲ್ಲ? ಇದರಿಂದ ಏನಾಗಿದೆ ಅಂದರೆ ಇದು ಹೊಸ ಟೆಕ್ನಾಲಜಿಯಲ್ಲಿ ಇವನ್ನ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬಳಸಿದ್ರು
0: ಕಡಿಮೆ ಅಂಶ ಇರುತ್ತೆ, ವಿಷಕಾರಿ ಅಂಶ ಭಾಳ ಕಡಿಮೆ ಇರ್ತದೆ.
1: ವಿಷಕಾರಿ ಅಂಶ ಇದ್ರೂ ಅದು ಅಂದರೆ ಮೋಡ್ ಆಫ್ ಆಕ್ಷನ್ ಬೇರೆ ಬೇರೆ ರೀತಿ ಇರ್ತವೆ. ನಮ್ಮದು ಹೇಳಿದೆ ಈ ಕೆಲವೊಂದು ಏನು ನರ್ವ್ ಪಾಯ್ಸನ್ಸ್ ಆಗಿ ಕೆಲಸ ಮಾಡ್ತವೆ, ಕೆಲವೊಂದು ಫಿಮ್ಗಂಟ್ ಥರ ಕೆಲಸ ಮಾಡ್ತವೆ. ಈ ಹೊಸದಾಗಿ ಬಂದಂಥವು ಎಲ್ಲವೂ ಏನಂದರೆ ಒಂಥರ ಮಲ್ಟಿಪಲ್ ಎಫೆಕ್ಟ್ ಇದಾವೆ, ಅವು ನರ್ವ್ ಪಾಯ್ಸನ್ ಆಗಿ ಕೆಲಸ ಮಾಡ್ತವೆ. ಈ ರೀತಿ ಹುಳುಗಳ ಮೇಲೆ ಅವು ಇದು ಮಾಡೋದ್ರಿಂದ
0: ಅಂದರೆ ಕಾರ್ಯವಿಧಾನ ವೈವಿಧ್ಯಮಯವಾದಂಥ ಕಾರ್ಯವಿಧಾನವನ್ನು ಮಾಡ್ತವೆ.
1: ಹೊಸದಾಗಿ ಬರ್ತಕ್ಕಂಥ ಕೀಟನಾಶಕಗಳು ಅವನ್ನು ಯಶಸ್ವಿಯಾಗಿ ಕಂಟ್ರೋಲ್ ಮಾಡ್ತವೆ. ಈ ಬಂದಿದ್ದು ಭಾಳಷ್ಟು ಪಾಪ್ಯುಲರ್ ಆಗಿದ್ದಾವೆ, ಎಮಾಮೆಕ್ಟಿನ್ ಬೆಂಜೋಯಿಟ್,
0: ಅದು ನೋಡ್ರಿ ಬಳಸೋದನ್ನು ಸಹ ಭಾಳ ಕಡಿಮೆ ಕ್ವಾಂಟಿಟಿ,
1: ಕಡಿಮೆ ಕ್ವಾಂಟಿಟಿ,
0: ನೀವು 0.3 ml ಅಂತ ಹೇಳ್ತೀರಿ, 0.5 g ಅಂತ ಹೇಳ್ತೀರಿ,
1: ಕಡಿಮೆ ಪ್ರಮಾಣದಲ್ಲಿ. ಈಗೇನು ಒಂದು ಜೋಬ್ನೆ ಇಟ್ಕೊಂಡು ಹೋಗ್ಬೋದು ಒಂದು ಎಕರೆ ಸ್ಪ್ರೇ ಮಾಡಂತ, ಮೊದಲೆಲ್ಲ ಲೀಟ್ರ್ 2 liter ಎಲ್ಲ ಕ್ಲೋರೋಫೈರಿಫಾಸು, ಮೊನೋಕಡಾಸ್ 1 liter 2 liter ಒಯ್ಬೇಕಾಗ್ತಿತ್ತು. ಈಗ 80 g 60 g ಸಾಕಾಗ್ತವೆ ಒಂದು ಎಕರೆಗೆ. ಈ ರೀತಿ
0: ಈಗ ಸಾಮಾನ್ಯವಾಗಿ ತಾವು ಹೇಳಿದಂಗೆ ಈ ವಿಷಕಾರಿ ಅಂಶವನ್ನು ಅವಲಂಬಿಸಿ ಕೀಟನಾಶಕ ಹಸಿರು ಮತ್ತು ನೀಲಿ
1: ಬಣ್ಣದ್ದು
0: ಇವನ್ನ ಬಳಸೋದು ಸೇಫ್ ಅಂತೀರಾ?
1: ಸೇಫ್, ಇವುಗಳನ್ನ ಬಳಸೋದು ಸೇಫು. ಯಾಕಂದರೆ ಇವುಗಳನ್ನ ನೀವು ಬಳಸಿದ್ಮೇಲೆ ನೀವು ವಾತಾವರಣಕ್ಕೂ ಸೇಫು, ಮತ್ತು ಇತರ ಏನು ನಾವು ಪರತಂತ್ರ ಪರಭಕ್ಷಕ ಜೀವಿಗಳಂತೇನಿರ್ತಾವೆ ವಾತಾವರಣದಲ್ಲಿ, ಅವು ಬೇರೆ ಹುಳುಗಳನ್ನು ತಿಂದು ಬದುಕ್ತಾ ಇರ್ತವೆ, ಅವುಗಳಿಗೂ ಅವು ಕೆಲವೊಂದಿಷ್ಟು ಸ್ವಲ್ಪ ಸೇಫ್ಟಿ ಒದಗಿಸ್ತಾವೆ. ಅಂದರೆ ಅಷ್ಟೊಂದು ಪರಿಣಾಮ ಇವೇನು ರೆಡ್ ಲೇಬಲ್ ಏನಿದಾವಲ್ಲ ಅವನ್ನು ಸ್ಪ್ರೇ ಮಾಡಿದಾಗ ಅವ್ರ ಜೊತೆಗೆ ಇವನು ಪರಭಕ್ಷಕ ಮತ್ತು ಪರತಂತ್ರ ಜೀವಿಗಳು ಎಲ್ಲ ಸತ್ತು
0: ಹೋಗ್ಬಿಡ್ತಾವೆ.
1: ಅದಕ್ಕೆ ಬ್ಲೂ ಗ್ರೀನ್ ಸ್ವಲ್ಪ ಮಟ್ಟಿಗೆ ಅವು ಸೇಫ್ ಹಾಗೆ ಕೆಲಸ ಮಾಡ್ತವೆ.
0: ಇಲ್ಲಿ ಇದು ವಿಷಕಾರಿ ಅಂಶವನ್ನು ಗಮನದಲ್ಲಿಟ್ಟುಕೊಂಡ್ಬಿಟ್ಟು ಕೀಟನಾಶಕ ಹೇಳಿದಿರ್ತಾವೆ ರೆಡ್ ಲೇಬಲ್ಲು, ಬ್ಲೂ ಲೇಬಲ್ಲು, ಯೆಲೋ ಲೇಬಲ್ಲು, ಗ್ರೀನ್ ಲೇಬಲ್ ಅಂತಕ್ಕಂಥವು. ಈ ಕೀಟನಾಶಕಗಳನ್ನು ಆಯ್ಕೆ ಮಾಡ್ಬೇಕಾದ್ರೆ ರೈತರು ಆ ಲೆವೆಲನ್ನು ನೋಡಿ ಆಯ್ಕೆ ಮಾಡಬೇಕಾದಾಗ ಯಾವ ಒಂದು ಅಂಶವನ್ನು ಗಮನದಿಡಬೇಕು? ಕೀಟವನ್ನು ಯಾವ ರೀತಿ ಗಮನದಿಟ್ಟುಕೊಂಡು ಆಯ್ಕೆ ಮಾಡ್ಕೋಬೇಕಾಗ್ತಿರಲಿ?
1: ಅದೇ ಅವರು ನೋಡ್ಬೋದು ಮೊದಲು ಬೆಳೆಗಳ ಮೇಲೆ ಕಚ್ಚಿ ತಿನ್ನುವಂಥ ಹುಳುಗಳಿದಾವೋ ಅಥವಾ
0: ಅಂದ್ರೆ ಅದು ಬೆಳವಣಿಗೆ ಹಂತವನ್ನು ನೋಡಿ ಆಯ್ಕೆ
1: ಮಾಡ್ಕೊಳ್ಳಿ,
0: ಕೀಟದ ಬೆಳವಣಿಗೆ
1: ಅಂತ ನೋಡಿ ಆಯ್ಕೆ ಮಾಡಿ. ಅದಕ್ಕೆ ರೈತರು ಏನು ಮಾಡ್ಬೇಕಂದ್ರೆ ಇನ್ನೂ ಬಿಗಿನಿಂಗ್ ಇದ್ದಲ್ಲೇ ಇನ್ನೂ ನಾವು ಒಂದು ಆರ್ಥಿಕ ನಷ್ಟ ರೇಖೆ ಅಂತ ಕರಿತೀವಿ ಅಥವಾ ಎಕನಾಮಿಕ್ ಥ್ರೆಶೋಲ್ಡ್ ಲೆವೆಲ್ ಅಂತ ಕರಿತೀವಿ. ಅಂದರೆ ಈಗ ಸಪೋಸ್ ನಾವು ಹೆಲಿಕೋರ್ಪ ತೊಗೊಂಡೇವು ಅಂದರೆ ಒಂದು ಗಿಡಕ್ಕೆ ಒಂದು ಕೀಡೆ ಇತ್ತಂದರೆ ಈಸ ತೊಗರಿ ಎಲ್ಲ ಆಯಿತು, ಕಡಲೆ ಎಲ್ಲ ಆಯಿತು ಅಂದರೆ ಅದು ಹಾನಿ ಮಾಡೋ ಹಂತಕ್ಕೆ ಬಂದಿದೆ ಅಂತ ಅರ್ಥ. ಆವಾಗ ಬಂದ ಎಲ್ಲೋ ಒಂದು 20 ಗಿಡದಾಗ ಒಂದು ಹುಳ ಕಂಡ್ರೆ ನಾವು ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ರೈತರು ಅದನ್ನು ತಿಳ್ಕೊಬೇಕು. ನಾವು ಆರ್ಥಿಕ ನಷ್ಟ ರೇಖೆ ಅಂತೇನು ಕರಿತೀವಿ. ಯೂಶ್ವಲಿ ಈ ಕೀಡೆ ಜಾತಿಗೆ ಸೇರಿದವೆಲ್ಲ ಒಂದು ಗಿಡಕ್ಕೆ ಒಂದು ಇದ್ದು ಅಂದ್ರೆ ಅವನ್ನ ಸ್ಪ್ರೇ ಮಾಡೋಕೆ ಯೋಗ್ಯ ಇದೆ ಅಂತ. ಆಮೇಲೆ ರಸ ಇರೋ ಕೀಟಗಳೇನದವ್ರಿ, ಸಪೋಸ್ ನಾವು ಹತ್ತಿಯಲ್ಲಿ ತಗೊಂಡ್ರೆ ಈ ಥ್ರಿಪ್ಸ್ ನುಸಿ ಒಂದು ಎಲೆ ಕೆಳಗಡೆ ಒಂದು 8-10 ಇರಬೇಕು, ಹಂಗೊಂದು 3 ಎಲೆಯಲ್ಲಿ ಇಟ್ಕೊಂಡು ಮಾಡಬೇಕು, ಹಂಗೊಂದು ಎಕರೆದಲ್ಲಿ ಒಂದು 10-20 ಗಿಡಗಳನ್ನ ನೋಡ್ಬೇಕು ಇನ್ನು ಒಂದು ಗಿಡದಾಗ ಎಲ್ಲೋ ಸ್ವಲ್ಪ ಗಣ ಅಂತಂದ್ರೆ ಸ್ಪ್ರೇ ಮಾಡೋ ಅವಶ್ಯಕತೆ ಇರೋದಿಲ್ಲ.
0: ಒಂದು 10-20 ಗಿಡ ನೋಡಿ ಎಲ್ಲೋ ಒಂದು ಗಿಡ ಕಾಣಿಸ್ತು ಅಂತಂದ್ರೆ ಬೇಕಾಗಿಲ್ಲ,
1: ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ. ಸಿಂಪಡಣೆ ಮಾಡೋ ಖರ್ಚು ಜಾಸ್ತಿ ಆಗ್ತದೆ, ನಾವು ಅದಕ್ಕೆ ಕಂಟ್ರೋಲ್ ಮಾಡೋಕ್ಕಿಂತ ಸಿಂಪಡಣೆ ಖರ್ಚು ಜಾಸ್ತಿ ಆಗ್ತದೆ. ಅದಕ್ಕೆ ರೈತರು ಎಲ್ಲ ಬೆಳೆಗಳನ್ನು ಈ ರೀತಿ ಮಾಡಬೇಕು. ಎಲ್ಲೋ ಒಂದು ಗಿಡದಲ್ಲಿ ಬತ್ತು ಅಂದ್ರೆ ಇಮಿಡಿಯೇಟ್ ಆಗಿ ಸ್ಪ್ರೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ಆರ್ತಿ ನಷ್ಟ ರೇಖೆ ಅಂತ ಏನು ಹೇಳ್ತೀವಲ್ಲ, ಆಮೇಲೆ ಇವು ಹಸಿರು ಜಿಗಿಗಳು ಒಂದು ಎಲೆಗೆ 2 ಒಂದು 3 ಎಲೆ ನೋಡಬೇಕು. ಹಂಗೆ 10-20 ಗಿಡಗಳಲ್ಲಿ ಗಿಳಿಗೆ 2 ಕಂಡು ಅಂದ್ರೆ ಅವಾಗ ಸ್ಪ್ರೇ ಮಾಡೋಕ್ಕೆ ಹೋಗಬೇಕು. ಅದೇ ರೀತಿ ಬಿಳಿ ನೋಣ ಎಲೆಗೆ ಒಂದು 8-10 ಅಂದರೆ ಈ ರೀತಿ. ಅಥವಾ ನೀವು ಜನರಲಾಗಿ ಏನೈತೆ ಒಂದು 10% ಡ್ಯಾಮೇಜ್ ಇತ್ತು ಅಂದರೆ ಅದಕ್ಕೆ ಸ್ಪ್ರೇ ಮಾಡೋಕ್ಕೆ ಯೋಗ್ಯ. ಒಂದು 1-2% ಇತ್ತು ಅಂದರೆ ಅದನ್ನು ಮಾಡುವ ಅವಶ್ಯಕತೆ ಇರೋದಿಲ್ಲ.
0: ಈಗ ತಾವು ಹೇಳಿದ್ರಿ ಕೀಟನಾಶಕಗಳು ಮಾಡ್ತಕ್ಕಂಥ ಕಾರ್ಯವಿಧಾನದ ಮೇಲೆ ಅವಲಂಬಿಸಿ ಬೇರೆ ಬೇರೆ ಗುಂಪುಗಳನ್ನು ಮಾಡ್ಕೊಂಡಿದ್ದಾರೆ. ಅದೇ ಮೇಲೆ ಅವುಗಳಲ್ಲಿ ಇರ್ತಕ್ಕಂಥ ವಿಷಕಾರಿ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಬೇರೆ ಬೇರೆ ಗುಂಪುಗಳನ್ನು ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಅವುಗಳಲ್ಲಿ ಇರ್ತಕ್ಕಂಥ ರಾಸಾಯನಿಕ ವಸ್ತುಗಳನ್ನು ಗಣನೆಗಿಟ್ಕೊಂಡ್ಬಿಟ್ಟು ಗುಂಪುಗಳು ಬರ್ತಾವೆ, ವೈವಿಧ್ಯಮಯದಂಥ ಕೀಟನಾಶಕಗಳು ಇದಾವೆ.
1: ಈಗ ಮೊದಲು ನಾವೆಲ್ಲ ಎಂಡೋಸಲ್ಫಾನ್ ಅದು ಬಳಸ್ತಿತ್ತು ಮೊದಲು, ಈಗ ಅದನ್ನು ಬ್ಯಾನ್ ಮಾಡಿದ್ದಾರೆ. ಕ್ಲೋರಿನೇಟೆಡ್
0: ಇತ್ತೀಚೆಗೆ ಕೆಲವೊಂದು ಇನ್ನೂ ಕೆಲವೊಂದು ಬ್ಯಾನ್ ಮಾಡಿದ್ದಾರೆ.
1: ಇತ್ತೀಚೆಗೆ ಕೆಲವೊಂದು ಬ್ಯಾನ್ ಮಾಡಿದ್ದು ಕೆಲವೊಂದಿಷ್ಟು ಕೀಟನಾಶಕಗಳಿದ್ದಾವೆ. ಇದು ಅವು ಮೊದಲು ಎಂಡೋಸಲ್ಫಾನ್ ಬಳಸ್ತಿದ್ವಿ ನಾವು,
0: ಮೆಲಾಥಿಯನ್ನು
1: ಪುಡಿ ಬರ್ತಿತ್ತು. ಈಗ ಅದು ಕೆಲವೊಂದು ಕಡೆ ರೆಸ್ಟ್ರಿಕ್ಷನ್ ಮಾಡಿದ್ದಾರೆ, ಕೆಲವೊಂದು ಕಡೆ ಬ್ಯಾನ್ ಮಾಡಿದ್ದಾರೆ. ಆಮೇಲೆ ಅದಾದ ನಂತರ ಈ ಆರ್ಗನೋಫಾಸ್ಫೇಟ್ ಗ್ರೂಪ್ಸ್ ಅಂತ ಬಂದವು. ಅಂದರೆ ಇವೆಲ್ಲ ಮೊನೊಕೋಟೋಫಾಸು, ಕ್ಲೋರ್ಫೆರಿಫಾಸು ಇವೆಲ್ಲವು, ಪ್ರೊಫೆನೋಫಾಸು ಇವೆಲ್ಲ ಆರ್ಗನೋಫಾಸ್ಫೇಟ್ಸ್ ಅಂತ ಗ್ರೂಪ್ ಅಂದ ಬೇಸ್ಡ್ ಆನ್ ಕೆಮಿಕಲ್ಸ್. ಇವಾದ ನಂತರ ಕೆಲವೊಂದು ಕಾರ್ಬೋಮೇಟ್ಸ್ ಗ್ರೂಪ್ ಅಂತ ಬಂದು, ಕೆಲವೊಂದು ಈ ಕಾರ್ಬೋಫಿರಾನ್ಗಳಿಗೆ ಅದು ಬಂದು, ಕಾರ್ಬೋಫಿರಾನು, ಕಾರ್ಬೋಮೇಟ್,
0: ಥಿಮೆಟ್ಟು
1: ಇವು ಬಂದವು. ಇದಾದ ನಂತರ ಈ ಪೈರೆಥ್ರಾಯ್ಡ್ ಗುಂಪಿಗೆ ಸೇರಿದಂಥ ಕೀಟನಾಶಕಗಳು, ಪೈರೆಥ್ರಾಯ್ಡ್ಸ್, ಸೈಪರ್ಮೆಥ್ರಿನ್ನು, ಲ್ಯಾಂಬ್ರಾಸೈಲೋಥ್ರಿನ್ನು, ಫೆನೋಲ್ರೇಟು, ಡೆಲ್ಟಾ ಮೆಥ್ರಿನ್ನು ಇವೆಲ್ಲವೂ ಬಂದವು. ಇವೆಲ್ಲವೂ ಇಲ್ಲಿವರೆಗೂ ಏನಿದಾವಲ್ಲ ಇವೆಲ್ಲವೂ ರೆಡ್ ಲೆವೆಲ್ ಇವು ಬಿಗಿನಿಂಗ್ ನಿಂದ
0: ಹಿಡ್ಕೊಂಡು
1: ಇದಾವೆ. ಇದು ತದನಂತರ ಏನು ಬಂದವೆ ಬೇರೆ ಬೇರೆ ಗ್ರೂಪ್ ಬಂದವೆ. ಈಗ ಅವೆಲ್ಲ ಸ್ವಲ್ಪ
0: ಈಗ ಮಾರುಕಟ್ಟೆಯಲ್ಲಿ ಯಾವ ಹೆಚ್ಚಿನ ಒಂದು ರೀತಿ ಒಳಗೆ ಕೀಟನಾಶಕಗಳು ಲಭ್ಯತೆ ಇದಾವೆ, ಯಾವ ಗುಂಪಿನ
1: ಎಲ್ಲ ಗುಂಪಿನ
0: ಆರ್ಗನೋಫಾಸ್ಫೇಟ್
1: ಆರ್ಗನೋಫಾಸ್ಫೇಟ್ ಜಾಸ್ತಿ ಇದಾವೆ, ಇನ್ನು ಜಾಸ್ತಿ ಅವುಗಳನ್ನೇ ಬಳಸ್ತಾ ಇದ್ದಾರೆ ಬಹಳಷ್ಟು ರೈತರು. ಈಗ ಹೊಸದಾಗಿ ಏನು ಬಂದವಲ್ಲ ಇವು ಕ್ಲೋರೆಂಟ್ರಿನಿಪ್ರೋಲು, ಸ್ಪಿನೋಸಾಡು, ಎಮಾಮೆಕ್ಟಿನ್ ಬೆಂಜೆವಿಟು ಇವೆಲ್ಲ ಬ್ಲೂ ಗ್ರೀನ್ ಇದರಲ್ಲಿ ಇದಾವೆ, ಆ ಲೆವೆಲ್ನಲ್ಲಿ ಇದಾವೆ. ಅವುಗಳ ಬಳಕೆ ಈಗ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ, ಕ್ರಮೇಣ ರೈತರಿಗೂ ಗೊತ್ತಾಗ್ತಾ ಇದೆ. ಏನಾಗಿದೆ ಮೊದಲಿನ ಅವಕ್ಕೆ ಕೀಟನಾಶಕಗಳು ಅವಕ್ಕೆ ರೆಸಿಸ್ಟೆನ್ಸ್ ಬಂದಿದ್ದಾವೆ ಆಲ್ಮೋಸ್ಟ್. ಮೊದಲಿನ ಕೀಟನಾಶಕಗಳಿಗೆ ನೀವು ಸ್ಪ್ರೇ ಮಾಡಿದ್ರೆ 4ನೇ ದಿವಸಕ್ಕೆ ಮತ್ತೆ ಕೀಟ ಬಂದಿರ್ತದೆ. ಇಲ್ಲ ಕೆಲವೊಂದು ಕಡೆ ಈ ಪೈರೆಥ್ರಾಯ್ಡ್ಗಳು ಬಳಸೋದು ರೆಸರ್ಜೆನ್ಸ್ ಅಂತ ಕರಿತೀವಿ, ಕಡಿಮೆ ಆಗೋ ಬದಲು ಹೆಚ್ಚಿಗೆ ಆಗ್ತದೆ. ಈಗ ಹತ್ತಿಯಲ್ಲಿ ನಾವು ಕೆಲವೊಂದೆಲ್ಲ ಈ ಪೈರೆಥ್ರಾಯ್ಡ್ಸ್ ಅದಾವೆ, ಅವು ಸ್ಪ್ರೇ ಮಾಡಿದ್ರೆ ಈ ಬಿಳಿ ನೊಣ ಇವು ಜಾಸ್ತಿ ಆಗೋ ಸಂಭವ ಇದಾವೆ. ಅದೇ ರೀತಿ ಮೆಣಸಿನಕಾಯಲ್ಲಿ ಕೆಲವೊಂದು ಈ ಫಿಪ್ರೋನಿಲ್ಲು ಅಂತ ಇಮಿಡಾಕ್ಲೋಪಿಡ್ ಕೆಲವೊಂದಿಷ್ಟು ರಿಸರ್ಜೆನ್ಸ್ ಆಗ್ತಾ ಇದಾವೆ, ಸಕಿಂಗ್ ಪೆಸ್ಟ್ ಎಲ್ಲ ಹೆಚ್ಚಿಗೆ ಆಗ್ತಾ ಇದಾವೆ ಕಡಿಮೆ ಆಗೋ ಬದಲು, ಈ ರೀತಿನೂ ಆಗ್ತಾ ಇದಾವೆ.
0: ಈಗ ಇನ್ನೊಂದು ಅಂಶ, ಮೊದಲೆಲ್ಲ ನೀವು ರೈತರಿಗೆ ಹೇಳ್ತಾ ಇದ್ರಿ 1 ಲೀಟರ್ ನೀರಿಗೆ 2 ml ಹಾಕ್ರಿ, 1 ಲೀಟರ್ ನೀರಿಗೆ 3 ml ಹಾಕ್ತಂತ ಹೇಳಿದಂಥ ವಿಜ್ಞಾನಿಗಳು. ಇವಾಗ ರೈತರಿಗೆ ಒಂದು ಲೀಟರ್ನಿಗೆ 0.3 ml ಹಾಕಿ ಅಂತ ಹೇಳ್ತಾರೆ, ಯಾಕೆ ಈ ರೀತಿ ವ್ಯತ್ಯಾಸ ಆಗ್ತಾ ಇದೆ?
1: ಮೊದಲಿನ ಕೀಟನಾಶಕಗಳು ಏನಂದ್ರೆ ಅದು ಎಫೆಕ್ಟಿವ್ ಅಂದರೆ ಅದನ್ನು ಜಾಸ್ತಿ ಬಳಸಿದಾಗ ಅದು ಎಫೆಕ್ಟಿವ್ ಆಗ್ತಿತ್ತು, ಅವುಗಳಲ್ಲಿ ಕೆಮಿಕಲ್ ಅಂಶ ಜಾಸ್ತಿ ಬಳಸಿದಾಗ ಅದು ಎಫೆಕ್ಟಿವ್ ಆಗ್ತಿತ್ತು. ಈಗ ಹೊಸದಾಗಿದ್ದಂಥ ಕೆಮಿಕಲ್ಗಳಿಂದ ಸ್ವಲ್ಪ ಪ್ರಮಾಣದಲ್ಲಿ ಬಳಸಿದಾಗೂ ಟಾಕ್ಸಿಕ್ ಆಗಿ ಕೆಲಸ ಮಾಡ್ತವೆ. ಕೆಲವೊಂದು ಸರಿ ನಾವು ಪ್ರೋ ಆಕ್ಟಿವ್ ಅಂತ ಕರಿ.
0: ಅಂದರೆ ಇತ್ತೀಚೆಗೆ ಬರ್ತಕ್ಕಂಥ ಕೀಟನಾಶಕಗಳು ಪರಿಸರ ಪೂರ್ವಕವಾಗಿದ್ದಾವೆ ಅಂತೀರಾ?
1: ಪರಿಸರ ಪೂರ್ವಕವಾಗಿದೆ, ಆ ರೀತಿಯೇ ಇದಾವೆ. ಬ್ಲೂ ಮತ್ತು ಗ್ರೀನ್ ಬ್ಯಾಂಡೆಡ್ ಏನಿದಾವ ಅವೆಲ್ಲ ಪರಿಸರ ಪೂರ್ವಕ ಇದ್ದಾವೆ. ಆಮೇಲೆ ಪ್ರೋ ಇನ್ಸೆಕ್ಟಿಸೈಡ್ಸ್ ಅಂತ ಕರಿತೇವೆ, ಅಂದರೆ ಈಗಿನ ಬರ್ತಕ್ಕಂಥ ಇನ್ಸೆಕ್ಟ್ಸೈಡ್ ಹೆಂಗಿದಾವೆ ಅಂದರೆ ನೀವು ಸ್ಪ್ರೇ ಮಾಡಿದಾಗ ಅವು ಇನ್ಆಕ್ಟಿವ್ ಇರ್ತಾವೆ. ಅಂದರೆ ಸ್ಪ್ರೇ ಮಾಡಿದ್ರೆ ಪ್ಲಾಂಟ್ ಬಿದ್ದಾಗ ಯಾವಾಗ ಹುಳುಗಳು ಅವನ್ನ ತಿಂತಾವಲ್ಲ ಹೊಟ್ಟೆಗಳೇ ಹೋದಂಗೆ ಅವು ಆಕ್ಟಿವ್
0: ಆಗ್ತವೆ,
1: ಅವಕ್ಕೆ ಪ್ರೋ ಆಕ್ಟಿವ್ ಇನ್ಸೆಕ್ಟಿಸೈಡ್ಸ್ ಅಂತ ಕರಿತಾವೆ. ಈ ನಂಬಲ್ಲಿ ಉಲಾಲದ ಫ್ರೋನಿಕಮಿಡ್ ಇದೆ, ಕಾರ್ಬೋಸಲ್ಫಾನು ಬೇರೆ ಬೇರೆ ಇದಾವೆ, ಈ ಬೇರೆ ಬೇರೆ ರೀತಿವು. ಅಂದ್ರೆ ಅದ್ರದ್ದು ಮೆಟಬೋಲೈಟ್ ಇರ್ತದೆ, ನೀವು ಸ್ಪ್ರೇ ಮಾಡಿದಾಗ ಆಕ್ಟಿವ್ ಇರಂಗಿಲ್ಲ ಅದು. ಯಾವಾಗ ಇನ್ಸೆಕ್ಟ್ರದ ಹೊಟ್ಟೆಗಳ ಹೋದಾಗ ಅಥವಾ ಹುಳದ ಹೊಟ್ಟೆಗಳ ಹೋದಾಗ ಆಕ್ಟಿವ್ ಆಗ್ತದೆ, ಅಂದ್ರೆ ಜಾಸ್ತಿ ಟಾಕ್ಸಿಸಿಟಿ ಆಗ್ತದೆ. ಮತ್ತೆ ಹೊಸದಾಗಿ ಬಂದಂಥ ಕೆಮಿಕಲ್ಗಳು ಈ ಥರ ಇದಾವೆ, ಸೊಕ್ಕು ಪ್ರೋ ಇನ್ಸೆಕ್ಟಿಸೈಡ್ಸ್ ಅಂತ ಕರಿತೀವಿ. ಆ ರೀತಿ ಇರೋದ್ರಿಂದ ಅವು ಯಾವಾಗ ತಿಂತ ಒಳಗಡೆ ಹೋದಾಗ ಹೆಚ್ಚಾಗಿ ಅದು ಟಾಕ್ಸಿಸಿಟಿ ಜಾಸ್ತಿ ಆಗಿ ಸತ್ತು ಹೋಗ್ತವೆ.
0: ಇನ್ನು ರೈತರ ಒಂದು ಇದಕ್ಕೆ ಬರೋಣ, ರೈತರು ಕೀಟನಾಶಕವನ್ನು ಆಯ್ಕೆ ಮಾಡುವಾಗ ಏನು ಒಂದು ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಆಯ್ಕೆ ಮಾಡ್ಕೋಬೇಕಂತಿರ್ತಾವೆ?
1: ಮೊದಲೇ ಅಂಶ ಅಂದರೆ ಅವರ ಬೆಳೆಗಳಲ್ಲಿ ಯಾವ ಕೀಟ ಬಂದಿದೆ, ಅದು ರಸ ಹೀರೋ ಕೀಟನೋ ಅಥವಾ ಕಚ್ಚು ತಿನ್ನುವ ಕೀಟನೋ, ಆಮೇಲೆ ಅದು ಯಾವ ಹಂತದಲ್ಲಿದೆ. ಫಸ್ಟ್ನೇದ್ದು ಕೀಟವನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡೋದು ಇಂಪಾರ್ಟೆಂಟು. ಅದು ಕೀಟ ಕರೆಕ್ಟಾಗಿ ಐಡೆಂಟಿಫೈ ಆದರೆ ಅದಕ್ಕೆ ಯಾವ ಕೆಮಿಕಲ್ ಬೇಕು ಅಂತ ಡಿಸೈಡ್ ಮಾಡ್ಬೋದು.
0: ಆಮೇಲೆ ಕೀಟ ಯಾವ ಹಂತದಲ್ಲಿದೆ,
1: ಯಾವ ಹಂತದಲ್ಲಿ ಅದು ಇಂಪಾರ್ಟೆಂಟು. ಈಗ ಮೊದಲೇ ಹಂತದಲ್ಲಿ ಅಥವಾ ಎಣ್ಣೆ ಹಂತದಲ್ಲಿ ಅದು ಇತ್ತು ಅಂದರೆ ನಿಮ್ಗೆ ಸ್ವಲ್ಪ ಡೋಸಲ್ಲಿ ಅಥವಾ ಕೆಮಿಕಲ್ಗಳನ್ನ ಬಳಸಬೇಕಾಗುತ್ತೆ. ಇದು ಈಗ ಸಪೋಸ್ ಸ್ಪೋಡಾಪ್ಟರ್ ಆಯಿತು ಅಥವಾ ಹೆಲಿಕೋರ್ಪ್ ಆಯಿತು, ಇನ್ನು ಒಂದು ಎಣ್ಣೆ ಹಂತದಲ್ಲಿ ಇತ್ತಂದರೆ ನಾವು ಈಗ ಹೆಮಾಮೆಕ್ಟಿನ್ ಬೆಂಜೇಟು, ಕ್ಲೋಎಂಟ್ರಿಫೋನು ಅಥವಾ ಸ್ಪೆನೋಸೈಡ್ ಅಂತ ಕರಿತೀವಿ. ಇವೆಲ್ಲ ಇದು ಬ್ಲೂ ಗ್ರೀನ್ ಕೆಮಿಕಲ್ಸೇ, ಇವುಗಳಿಂದ ನಾವು ಹತೋಟಿ ಮಾಡ್ಬೋದು. ಅದೇ ಅದು 4-5 ಹಂತಕ್ಕೆ ಹೋದಾಗ ಮತ್ತೆ ಸ್ವಲ್ಪ ಅದು ಜಾಸ್ತಿ ಕೆಮಿಕಲ್ ಬೇಕಾಗ್ತದೆ, ಡೋಸ್ ಜಾಸ್ತಿ ಬೇಕಾಗ್ತದೆ. ಅಥವಾ ಈ ನಾವೇನು ಪೈರೆತ್ರಾಡ್ ಗುಂಪಿಗೆ ಸೇರಿದಂಥವೇನು ನಾಕ್ಡೌನ್
0: ಎಫೆಕ್ಟ್
1: ಅವಾಗ ಸ್ವಲ್ಪ ಬೇಕಾಗ್ತದೆ. ಅದಕ್ಕೆ ರೈತರು ಮೊದಲೇ ಹಂತದಲ್ಲೇ ಕಂಟ್ರೋಲ್ ಮಾಡಿಬಿಟ್ರೆ ಅವುಗಳನ್ನ ಬಳಸೋ ಅವಶ್ಯಕತೆ ಬರೋದು.
0: ಕೀಟನಾಶಕನ ಆಯ್ಕೆ ಮಾಡಿಕೊಳ್ಳುತ್ತಾಗ ಕೀಟಗಳ ಹಂತ ಭಾಳ ಮುಖ್ಯ,
1: ಕೀಟಗಳ
0: ಯಾವ ಹಂತದಲ್ಲಿದೆ, ಕೀಟ ಯಾವ ರೀತಿ ತಿಂತಾ ಇದೆ ಅನ್ನೋದು ಭಾಳ ಮುಖ್ಯ,
1: ಅದು ಭಾಳ ಮುಖ್ಯ. ಆಮೇಲೆ ರೈತರು ಈ ತರಕಾರಿ ಮತ್ತು ಹಣ್ಣು ಬೆಳೆಗಳಲ್ಲಿ ಬಳಸಬೇಕಾದ್ರೆ ಅದರ ಲೆವೆಲ್ಸ್ ನೋಡಬೇಕು. ಈಗ ಏನಂತ ನೋಡಿ, ನಮ್ಮ ಭಾಗದಾಗೆ ಈ ಬದನೆಕಾಯಿಗೆ ನಿನ್ನೆ ಸಾಯಂಕಾಲ ಸ್ಪ್ರೇ ಮಾಡಿರ್ತಾರೆ, ನೆಕ್ಸ್ಟ್ ಡೇ ಮಾರ್ಕೆಟಿಗೆ ತೊಗೊಂಡ್ಬರ್ತಾರೆ. ಹಂಗಿದ್ದಾಗ ನಾವು ತಿನ್ನೋರಿಗೆಲ್ಲ ಅದು ವಿಷಕಾರಿ ಅಂಶ ಎಲ್ಲ
0: ಹೋಗ್ಬಿಡುತ್ತೆ,
1: ವಿಷಕಾರದಲ್ಲಿ ಹೋಗ್ತದೆ. ಆಮೇಲೆ ನಮ್ಗೆ ಗೊತ್ತಿಲ್ಲ ಮುಂದೆ ಅವು ಎಷ್ಟೋ ಕೆಮಿಕಲ್ಸ್ ಏನೇನು ಡಿಸೀಸ್ ತರ್ತವೆ ಅಂತ. ಅದಕ್ಕೆ ಈ ಅದಕ್ಕೆ ಕೆಮಿಕಲ್ಸ್ಗಳು ನೋಡ್ಬೇಕು, ಅವಕ್ಕೆ ಬರೆದಿರ್ತಾರೆ ವೇಟಿಂಗ್ ಪೀರಿಯಡ್ ಅಂತ ಬರೆದಿರ್ತಾರೆ. ಸ್ಪ್ರೇ ಮಾಡಿದ ನಂತರ ಎಷ್ಟು
0: ಹಾರ್ವೆಸ್ಟ್
1: ಮಾಡ್ಬೇಕು ಅಂತ ಬರೆದಿರ್ತಾರೆ. ಅದಕ್ಕೆ ರೈತರು ಅದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೋಬೇಕು.
0: ಈಗ ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಎಷ್ಟು ದಿವಸ ವೇಟಿಂಗ್ ಪೀರಿಯಡ್ ಅದಾವೆ ಕೀಟನಾಶಕಗಳು ಎಲ್ಲ ಸರ್ವೆ ಸಾಮಾನ್ಯವಾಗಿ ಎಷ್ಟು ದಿವಸ ಇದಾವೆ ವೇಟಿಂಗ್ ಪೀರಿಯಡ್?
1: ಅದು ಬೆಳೆಗಳ ಮೇಲೆ ಹೋಗ್ತದೆ. ಈಗ ಸಪೋಸ್ ನೀವು ಒಂದು ಸ್ಪೆನೋಸೈಡ್ ಅಂತ ಇದೆ ಹೊಸ ಕೆಮಿಕಲ್, ನಾವೀಗ ಅದನ್ನ ಈಗ ಈ ಚಿಲ್ಲಿ ಬೆಳೆಗಳಲ್ಲಿ ತೊಗೊಂಡ್ರೆ 3 ಸಾಕಾಗ್ತದೆ, 3 ನಂತರ ಹಾರ್ವೆಸ್ಟ್ ಮಾಡಬೇಕು. ಅದೇ ನೀವು ಅದನ್ನ ರೆಡ್ ಗ್ರಾಮ್ನಾಗ ಹೋದರೆ ಅವರು 30-40 ವೇಟ್ ಮಾಡಬೇಕು ಅಂತಾರೆ. ಈ ರೀತಿ ಬ್ರಿಂಜಾಲಲ್ಲಿ 3 ಇದೆ. ಈಗ ಇವೆಲ್ಲ ಸೇಫರ್ ಕೆಮಿಕಲ್ಸ್, ನೀವು ಸ್ಪ್ರೇ ಮಾಡಿದ್ರೆ 3 ಹಾರ್ವೆಸ್ಟ್ ಮಾಡ್ಬೋದು.

0: ರೈತ ಬಾಂಧವರೇ, ಇದುವರೆಗೂ ಕೀಟನಾಶಕಗಳ ಆಯ್ಕೆ, ಬಳಕೆ ಮತ್ತು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕುರಿತು ಡಾಕ್ಟರ್ ಎಸ್ ಜಿ ಹಂಚಿನಾಳ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಬಾವಲತಿ ಅವರು, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ರೈತ ಬಾಂಧವರೇ, ಈಗ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ, ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ. ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕು, ಲಿಂಗಸ್ಗೂರು ತಾಲೂಕು ಹಾಗೂ ಸಿಂಧನೂರು ತಾಲೂಕುಗಳ ಪೇಟೆ ಧಾರಣೆ ಹೀಗಿವೆ. ಮೊದಲಿಗೆ ರಾಯಚೂರು ತಾಲೂಕು, ಜವರಿ ಕಡಲೆಕಾಳು ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 6,257 ರೂಪಾಯಿಗಳು. ಹೈಬ್ರಿಡ್ 44 ಹತ್ತಿ ಕನಿಷ್ಠ 8,100 ರೂಪಾಯಿದಿಂದ 8,800 ರೂಪಾಯಿಗಳವರೆಗೆ. ಘುಂಗ್ರಿ ನೆಲಗಡಲೆ 6,419 7,196 ರೂಪಾಯಿಗಳು. ಸೋನಾ ಮಸೂರಿ ಭತ್ತ 2,649 2,952 ರೂಪಾಯಿಗಳವರೆಗೆ. ಕೆಂಪು ತೊಗರಿ 6,059 ರೂಪಾಯಿಗಳಿಂದ 7,709 ರೂಪಾಯಿಗಳವರೆಗೆ. ಇನ್ನು ಲಿಂಗಸ್ಕೂರು ತಾಲೂಕಿನ ಪೇಟೆ ಧಾರಣೆ ಹೀಗಿದೆ. ಹೈಬ್ರಿಡ್ ಸಜ್ಜೆ 2,700 ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ. ಅವರೇಜ್ ಕಡಲೆಕಾಳು 6,150 6,200 ರೂಪಾಯಿಗಳು. ಹೆಸರು ಕಾಳು ಕನಿಷ್ಠ ಹಾಗೂ ಗರಿಷ್ಠ 9,400 ರೂಪಾಯಿಗಳು. ಭತ್ತ ಒಂದು ಕನಿಷ್ಠ 3,300 3,600 ರೂಪಾಯಿಗಳವರೆಗೆ. ಸೂರ್ಯಪಾನ ಸೂರ್ಯಕಾಂತಿ ಕನಿಷ್ಠ ಹಾಗೂ ಗರಿಷ್ಠ 8,200 ರೂಪಾಯಿಗಳು. ತೊಗರಿ ಚಿಕ್ಕದು ಕನಿಷ್ಠ ಹಾಗೂ ಗರಿಷ್ಠ 8,000 ರೂಪಾಯಿಗಳು. ಇನ್ನು ಸಿಂಧನೂರು ತಾಲೂಕಿನ ಇಂದಿನ ಪೇಟೆ ಧಾರಣೆ ಹೀಗಿದೆ. ಹೈಬ್ರಿಡ್ ಜೋಳ 2,950 3,000 ರೂಪಾಯಿಗಳವರೆಗೆ. ನವಣೆ ಹೈಬ್ರಿಡ್ 3,700 3,750 ರೂಪಾಯಿಗಳು. ಭತ್ತ ಹೊಸದು 2,500 2,600. ಭತ್ತ ಹಳೆಯದು 2,900 4,150 ರೂಪಾಯಿಗಳು. ನುಚ್ಚಕ್ಕಿ ಕನಿಷ್ಠ ಹಾಗೂ ಗರಿಷ್ಠ 2,500 ರೂಪಾಯಿಗಳು. ಮಧ್ಯಮ ಅಕ್ಕಿ 4,800 5,550 ರೂಪಾಯಿಗಳು. ಸೂರ್ಯಪಾನ ಸೂರ್ಯಕಾಂತಿ 8,200 ರೂಪಾಯಿಗಳಿಂದ 8,350 ರೂಪಾಯಿಗಳು. ರೈತ ಬಾಂಧವರೇ, ಇದುವರೆಗೂ ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕು, ಲಿಂಗಸ್ಕೂರು ತಾಲೂಕು, ಸಿಂಧನೂರು ತಾಲೂಕುಗಳ ಇಂದಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆಯನ್ನು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಕೇಳಿದ್ರಿ.

0: ಇದುವರೆಗೂ ರೈತ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಜನಪದ ಸಂಗೀತ. ಕುಷ್ಟಗಿ ತಾಲೂಕಿನ ತಗ್ಗಿಹಾಳ ಗ್ರಾಮದ ರಾಮಪ್ಪ ಹಾಗೂ ಬಸಪ್ಪ ಮತ್ತು ಸಂಗಡಗರಿಂದ ಚೌಡಕಿ ಪದಗಳನ್ನು ಕೇಳಿ. ಅದಕ್ಕೂ ಮುಂಚೆ ಈ ಒಂದು ಪ್ರಕಟಣೆ.
1: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

0: ಗಂಡಾಸರಿ ಅಲ್ಲ ಎಣ್ಣೀನ ಹುಡುಗಿ,
1: ಗಂಡಾಸರಿ ಅಲ್ಲ ಎಣ್ಣೀನ ಹುಡುಗಿ,
0: ಗಂಡಾಸರಿ ಅಲ್ಲ ಎಣ್ಣೀನ ಹುಡುಗಿ,
1: ಹುಟ್ಟುಕೊಂಡು ಬರುತ್ತಾರ ತಾಯಿಯ ಹುಡುಗಿ,
0: ಹುಟ್ಟುಕೊಂಡು ಬರುತ್ತಾರ ತಾಯಿಯ ಹುಡುಗಿ,
1: ಕವಡಿ ಸರ ಕೊರಳಲ್ಲಿ ಹಾಕಿಕೊಂಡು ಕೊಡ ಹೋಗ್ತಾರೆ.

0: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
1: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
0: ಜಾಹೀರಾತು ಮುಖಾಂತರ
1: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
0: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
1: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
0: ಡಯಲ್ ಮಾಡಿ 8700014242
1: 8700042

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
6: ಮಾಡಿ ಸಂಕಲ್ಪವ, ಸಂರಕ್ಷಣೆಗೆ ಮಾರ್ಗವ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

ಇದುವರೆಗೂ ಜನಪದ ಸಂಗೀತ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:34 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆ. 7:35 ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ಸಮಯ 7:34 ಈಗ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆಗಳು. ಆಯುಷ್ ಆಕಾಶವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. 13,041 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಮತ್ತು ರಸ್ತೆ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭವಿಷ್ಯದಲ್ಲಿ ಪ್ರಶ್ನೆಪತ್ರಿಕೆ ಸೋರಿಕೆ ತಡೆಯಲು ಶಾಶ್ವತ ಪರೀಕ್ಷಾ ನಿರ್ವಹಣಾ ವ್ಯವಸ್ಥೆ ಬಲಪಡಿಸುವ ಅಗತ್ಯವಿದೆ, ಸುಪ್ರೀಂಕೋರ್ಟ್ ಅಭಿಮತ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಆನ್ಲೈನ್ ತರಬೇತಿ ಉಪಕ್ರಮ ಅನುಷ್ಠಾನ ಪರಿಶೀಲಿಸಿದ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ ಭಾರತ ತಂಡಕ್ಕೆ ಗೆಲುವು ಹಾಗೂ ಎಫ್ಐಎಚ್ ವಿಶ್ವಕಪ್ ಹಾಕಿ, ಭಾರತ ಪಾಕಿಸ್ತಾನ ನಡುವಿನ ಪಂದ್ಯ ಪ್ರಗತಿಯಲ್ಲಿ. ವಾರ್ತೆಗಳ ವಿವರ. 4 ರೈಲ್ವೆ ಯೋಜನೆಗಳು ಮತ್ತು 1 ಹೆದ್ದಾರಿ ಯೋಜನೆ ಸೇರಿದಂತೆ 5 ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ನವದೆಹಲಿಯಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳಿಗೆ

0: ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸಚಿವ ಸಂಪುಟ ಇಂದು 13,041 ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳಿಗೆ ಅನುಮೋದನೆ ನೀಡಿದೆ ಎಂದು ತಿಳಿಸಿದರು. ರೈಲ್ವೆಯ 4 ಮಲ್ಟಿಟ್ರ್ಯಾಕ್ ಯೋಜನೆಗಳು ಪಶ್ಚಿಮ ಬಂಗಾಳ, ಒಡಿಶಾ, ತಮಿಳುನಾಡು ಮತ್ತು ಆಂಧ್ರಪ್ರದೇಶದಾದ್ಯಂತ 8 ಜಿಲ್ಲೆಗಳನ್ನು ಒಳಗೊಳ್ಳಲಿವೆ. ಈ ಯೋಜನೆಗಳು ಖರಗ್ಪುರ ಭದ್ರಕ್ 4ನೇ ಮಾರ್ಗ, ಭದ್ರಕ್ ಹರಿದಾಸ್ಪುರ 4ನೇ ಮಾರ್ಗ, ಗುಮ್ಮಿಡಿಪುಂಡಿ ಗುಡೂರು 3ನೇ ಮತ್ತು 4ನೇ ಮಾರ್ಗ ಹಾಗೂ ಕಟಕ್ ಪರ್ದೀಪ್ 3ನೇ ಮತ್ತು 4ನೇ ಮಾರ್ಗಗಳು ಸೇರಿವೆ. ಇದರಿಂದ ಭಾರತೀಯ ರೈಲ್ವೆ ಜಾಲಕ್ಕೆ ಸುಮಾರು 410 ಕಿಲೋಮೀಟರ್ಗಳು ಸೇರ್ಪಡೆಯಾಗಲಿವೆ ಎಂದು ವಿವರಿಸಿದರು. ಒಟ್ಟು 9,450 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದೊಂದಿಗೆ ಯೋಜನೆಗಳನ್ನು 2030-31 ವೇಳೆಗೆ ಪೂರ್ಣಗೊಳಿಸಲು ನಿರ್ಧರಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಇದೇ ವೇಳೆ ಬಿಹಾರದಲ್ಲಿ ಎನ್ಎಚ್ 22ರ ಮುಜಫರ್ಪುರ, ಸೀತಾಮರ್ಹಿ, ಸೋನಾಬಾರ್ಸ್ ವಿಭಾಗವನ್ನು 4 ಪಥಗಳ ಗುಣಮಟ್ಟಕ್ಕೆ ಮೇಲ್ದರ್ಜೆಗೇರಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. 82.57 ಕಿಲೋಮೀಟರ್ ಯೋಜನೆಯನ್ನು ಹೈಬ್ರಿಡ್ ಮಾದರಿಯಲ್ಲಿ 3,590 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಬಂಡವಾಳ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ಭವಿಷ್ಯದಲ್ಲಿ ಪ್ರಶ್ನೆಪತ್ರಿಕೆ ಸೋರಿಕೆ ತಡೆಯಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎಯನ್ನು ಸುರಕ್ಷಿತ ಮೂಲಸೌಕರ್ಯ, ಮೀಸಲು ಪರೀಕ್ಷಾ ಕೇಂದ್ರಗಳು, ಸೈಬರ್ ಭದ್ರತಾ ವ್ಯವಸ್ಥೆ ಹಾಗೂ ಶಾಶ್ವತ ಪರೀಕ್ಷಾ ನಿರ್ವಹಣಾ ವ್ಯವಸ್ಥೆಯೊಂದಿಗೆ ಬಲಪಡಿಸುವ ಅಗತ್ಯವಿದೆ ಎಂದು ಸುಪ್ರೀಂಕೋರ್ಟ್ ಇಂದು ಪುನರುಚ್ಚರಿಸಿದೆ. ನೀಟ್ ಯುಜಿ 2026 ಪ್ರಶ್ನೆಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದ ಅರ್ಜಿಗಳ ವಿಚಾರಣೆ ನಡೆಸಿದ ನ್ಯಾಯಾಲಯ ಕೆ ರಾಧಾಕೃಷ್ಣನ್ ಸಮಿತಿಯ ಶಿಫಾರಸುಗಳನ್ನು ಜಾರಿಗೊಳಿಸಲು ಕೈಗೊಂಡಿರುವ ಕ್ರಮಗಳ ಕುರಿತು ಪ್ರಮಾಣಪತ್ರ ಸಲ್ಲಿಸುವಂತೆ ಕೇಂದ್ರ ಶಿಕ್ಷಣ ಸಚಿವಾಲಯದ ಕಾರ್ಯದರ್ಶಿಗೆ ನಿರ್ದೇಶನ ನೀಡಿದೆ. ತಾಂತ್ರಿಕ ಬದಲಾವಣೆಗಳಿಗೆ ಹೊಂದಿಕೊಳ್ಳುವ ಹಾಗೂ ಅಗತ್ಯ ಪರಿಣತಿಯನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯವಿರುವ ಸದೃಢ ಪರೀಕ್ಷಾ ಸಂಸ್ಥೆಯನ್ನು ದೇಶದಲ್ಲಿ ರೂಪಿಸುವುದು ನ್ಯಾಯಾಲಯದ ಉದ್ದೇಶವಾಗಿದೆ ಎಂದು ತಿಳಿಸಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಯುವಕರಿಗೆ ಉಚಿತ ಆನ್ಲೈನ್ ತರಬೇತಿ ನೀಡುವ ಪ್ರಧಾನಮಂತ್ರಿಯವರ ಉಪಕ್ರಮದ ಅನುಷ್ಠಾನವನ್ನು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಪರಿಶೀಲಿಸಿದರು. ಈ ವೇಳೆ ಉನ್ನತ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳಿಂದ ಅವರು ಮಾಹಿತಿ ಪಡೆದರು. ಆನ್ಲೈನ್ ತರಬೇತಿಯು ದೇಶಾದ್ಯಂತ ವಿದ್ಯಾರ್ಥಿಗಳಿಗೆ ಪ್ರವೇಶಿಸಬಹುದಾದ ಉತ್ತಮ ಗುಣಮಟ್ಟದ ಕಲಿಕಾ ವಿಷಯ, ತಜ್ಞರ ಮಾರ್ಗದರ್ಶನ ಮತ್ತು ರಚನಾತ್ಮಕ ತಯಾರಿ ತಂತ್ರಗಳನ್ನು ನೀಡುವ ಮೂಲಕ ದೃಢವಾದ ರಾಷ್ಟೀಯ ವೇದಿಕೆಯನ್ನು ನಿರ್ಮಿಸುವತ್ತ ಗಮನ ಹರಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ತಂತ್ರಜ್ಞಾನ, ಮಾಧ್ಯಮ, ಅರ್ಥವ್ಯವಸ್ಥೆ ಮತ್ತು ಸಾರ್ವಜನಿಕ ನೀತಿ ಕ್ಷೇತ್ರಗಳು ವೇಗವಾಗಿ ಬದಲಾಗುತ್ತಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ಭಾರತೀಯ ಮಾಹಿತಿ ಸೇವೆ ಮತ್ತು ಭಾರತೀಯ ಸಂಖ್ಯಾಶಾಸ್ತ್ರ ಸೇವೆಯ ತರಬೇತಿ ನಿರತ ಅಧಿಕಾರಿಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಅಧಿಕಾರಿಗಳು ನಿರ್ಧಾರಗಳಲ್ಲಿ ವಿವೇಚನೆ, ಕರ್ತವ್ಯದಲ್ಲಿ ಸಹಾನುಭೂತಿ ಹಾಗೂ ಪ್ರಾಮಾಣಿಕತೆಯಲ್ಲಿ ದೃಢತೆ ಕಾಯ್ದುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ನ್ಯಾಯ, ವಿನಯ ಮತ್ತು ಸಮರ್ಪಣೆಯಿಂದ ಸೇವೆ ಸಲ್ಲಿಸುವುದು ಅಧಿಕಾರಿಗಳ ಮಹತ್ತರ ಹೊಣೆಗಾರಿಕೆಯಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದರು. ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವು ಭಾರತದ ಪ್ರಮುಖ ಭಾಗವಾಗಿದೆ ಎಂದು ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್ ಹೇಳಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ಭೇಟಿಯಲ್ಲಿರುವ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಲ್ಲಿನ ಭದ್ರತೆಯನ್ನು ಸುಧಾರಿಸಲು ಮಹತ್ವದ ಕ್ರಮಗಳನ್ನು ತೆಗೆದುಕೊಂಡಿವೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಶ್ರೀನಗರದಲ್ಲಿ ಸೆರ್ಗಿಯೋ ಗೋರ್ ಅವರು ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವೆಚ್ಚ ಪರಿಣಾಮಕಾರಿತ್ವವನ್ನು ಕಾಯ್ದುಕೊಳ್ಳುವುದರ ಜೊತೆಗೆ ಉತ್ತಮ ಗುಣಮಟ್ಟದ ಮೂಲಸೌಕರ್ಯ ಒದಗಿಸುವುದು ಕೇಂದ್ರ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ. ಮೂಲಸೌಕರ್ಯ ಅಭಿವೃದ್ಧಿಯ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಸುರಂಗಗಳು ಮತ್ತು ಸೇತುವೆಗಳ ಸಮ್ಮೇಳನ 2026 ನಾಲ್ಕನೇ ಆವೃತ್ತಿ

0: ಉದ್ದೇಶಿಸಿ ಮಾತನಾಡಿದ ಅವರು, ಉತ್ತಮ ಮೂಲಸೌಕರ್ಯ ಖಚಿತಪಡಿಸಿಕೊಳ್ಳಲು ಮತ್ತು ಅಂತಾರಾಷ್ಟೀಯ ಮಾನದಂಡಗಳನ್ನು ಪೂರೈಸಲು ದೃಢವಾದ ವಿವರವಾದ ಯೋಜನಾ ವರದಿ ಡಿಪಿಆರ್ ಅಗತ್ಯವನ್ನು ಒತ್ತಿ ಹೇಳಿದರು. ಗಾಲೆಯಲ್ಲಿ ನಡೆದ ಎರಡು ಪಂದ್ಯಗಳ ಟೆಸ್ಟ್ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತ ತಂಡ ಆತಿಥೇಯ ಶ್ರೀಲಂಕಾವನ್ನು 165 ರನ್ಗಳಿಂದ ಪರಾಭವಗೊಳಿಸಿತು. ಈ ಮೂಲಕ ಭಾರತ 1-0 ಅಂತರದ ಮುನ್ನಡೆ ಸಾಧಿಸಿದೆ. 372 ರನ್ಗಳ ಗುರಿ ಬೆನ್ನಟ್ಟಿದ ಶ್ರೀಲಂಕಾ 77.4 ಓವರ್ಗಳಲ್ಲಿ 206 ರನ್ಗಳಿಗೆ ಎಲ್ಲಾ ವಿಕೆಟ್ಗಳನ್ನು ಕಳೆದುಕೊಂಡಿತು. ಇದರಿಂದಾಗಿ ಭಾರತ ಸುಲಭವಾಗಿ ಗೆಲುವು ದಾಖಲಿಸಿತು. ಭಾರತದ ಪರ ಮಾನವ್ ಸುತಾರ್ 6 ವಿಕೆಟ್ಗಳನ್ನು ಕಬಳಿಸಿದರು. ಪ್ರಸಿದ್ಧ ಕೃಷ್ಣ 2 ವಿಕೆಟ್ ಹಾಗೂ ರವೀಂದ್ರ ಜಡೇಜಾ ಮತ್ತು ಮೊಹಮ್ಮದ್ ಸಿರಾಜ್ ತಲಾ 1 ವಿಕೆಟ್ ಪಡೆದರು. ಇದಕ್ಕೂ ಮೊದಲು ಭಾರತ ತಂಡ ತನ್ನ 2ನೇ ಇನಿಂಗ್ಸ್ನಲ್ಲಿ 193 ರನ್ಗಳಿಗೆ ಆಲೌಟ್ ಆಗಿ ಶ್ರೀಲಂಕಾಕ್ಕೆ 372 ರನ್ಗಳ ಗುರಿ ನೀಡಿತು. ರಿಷಭ್ ಪಂತ್ 69 ಎಸೆತಗಳಲ್ಲಿ 8 ಬೌಂಡರಿಗಳು ಮತ್ತು 2 ಸಿಕ್ಸರ್ಗಳೊಂದಿಗೆ 66 ರನ್ ಗಳಿಸುವ ಮೂಲಕ ತಂಡವನ್ನು ಗೆಲುವಿನತ್ತ ಮುನ್ನಡೆಸಿದರು. ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ 100 ಸಿಕ್ಸರ್ ಸಿಡಿಸಿದ ಮೊದಲ ಭಾರತೀಯ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ದೇವದತ್ ಪಡಿಕಲ್ 44 ರನ್ ಗಳಿಸಿದರೆ ಕೆಎಲ್ ರಾಹುಲ್ 35 ರನ್ ಗಳಿಸಿದರು. ನೆದರ್ಲ್ಯಾಂಡ್ಸ್ನ ಆಮ್ಸ್ಟೆಲ್ವಿನ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ವಿಶ್ವಕಪ್ ಹಾಕಿ ಪಂದ್ಯಾವಳಿಯ ಪೋಲ್ಡಿ ವಿಭಾಗದಲ್ಲಿ ಭಾರತ ಇಂದು ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದೊಂದಿಗೆ ಮುಖಾಮುಖಿಯಾಗಿದ್ದು ಪಂದ್ಯ ಪ್ರಗತಿಯಲ್ಲಿದೆ. ಕೋಲ್ಕತ್ತಾದ ನ್ಯೂ ಮಾರ್ಕೆಟ್ ಪ್ರದೇಶದ ಮಿರ್ಜಾ ಗಾಲಿಬ್ ಸ್ಟ್ರೀಟ್ನ ಹೋಟೆಲ್ನಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ 9 ಮಂದಿ ಮೃತಪಟ್ಟಿರುವ ಪ್ರಕರಣದ ತನಿಖೆಗೆ ಕೋಲ್ಕತ್ತಾ ಪೊಲೀಸರು 7 ಸದಸ್ಯರ ವಿಶೇಷ ತನಿಖಾ ತಂಡ ಎಸ್ಐಟಿ ರಚಿಸಿದ್ದಾರೆ. ಡಿಸಿಡಿಡಿ ಸ್ಪರ್ಶ್ ನೀಲಂಗಿ ನೇತೃತ್ವದ ತಂಡ ತನಿಖೆ ನಡೆಸಲಿದೆ. ಘಟನೆಯಲ್ಲಿ ಇಬ್ಬರು ಮಹಿಳೆಯರು ಮತ್ತು ಒಂದು ಮಗು ಸೇರಿದಂತೆ 9 ಮಂದಿ ಮೃತಪಟ್ಟಿದ್ದಾರೆ. ಗಾಯಗೊಂಡ 16 ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸುಮಾರು 80 ಮಂದಿಯನ್ನು ರಕ್ಷಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಗ್ನಿ ಅವಘಡದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಕೊಲಂಬಿಯಾದಲ್ಲಿ ಪ್ರಬಲ ಭೂಕಂಪದಿಂದ ಮೃತಪಟ್ಟವರ ಸಂಖ್ಯೆ 312ಕ್ಕೆ ಏರಿಕೆಯಾಗಿದೆ. ಭೂಕಂಪದ ಪರಿಣಾಮವಾಗಿ 4611 ಜನರು ಗಾಯಗೊಂಡಿದ್ದು 290 ಕಾಣೆಯಾಗಿದ್ದಾರೆ ಎಂದು ವರದಿಯಾಗಿದೆ. ಸುಮಾರು 277 ಕಟ್ಟಡಗಳು ಕುಸಿದಿದ್ದು ಸುಮಾರು 30,000 ಮನೆಗಳು ಹಾನಿಗೊಳಗಾವೆ. ಅವಶೇಷಗಳ ಅಡಿಯಲ್ಲಿ ಇನ್ನೂ ಸಿಕ್ಕಿಬಿದ್ದಿರುವ ಅಥವಾ ಕಾಣೆಯಾಗಿರುವ ಜನರನ್ನು ಪತ್ತೆಹಚ್ಚಲು ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ರಕ್ಷಣಾ ತಂಡಗಳು ಕಾರ್ಯಾಚರಣೆಯಲ್ಲಿ ತೊಡಗಿವೆ ಎಂದು ಕೊಲಂಬಿಯಾದ ವಿಪತ್ತು ನಿರ್ವಹಣೆಯ ರಾಷ್ಟೀಯ ಘಟಕ ತಿಳಿಸಿದೆ. ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ನಾಳೆ ನಡೆಯಲಿರುವ ದಕ್ಷಿಣ ವಲಯ ಮಂಡಳಿ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಹಿಸಲಿದ್ದಾರೆ. ಸಭೆಯಲ್ಲಿ ಕರ್ನಾಟಕ, ಆಂಧ್ರಪ್ರದೇಶ, ಕೇರಳ, ತಮಿಳುನಾಡು ಮತ್ತು ತೆಲಂಗಾಣ ಹಾಗೂ ಪುದುಚೇರಿ, ಅಂಡಮಾನ್ ಮತ್ತು ನಿಕೋಬಾರ್, ಲಕ್ಷದ್ವೀಪ ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು, ಮುಖ್ಯಮಂತ್ರಿಗಳು ಮತ್ತು ಆಡಳಿತಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 13,041 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಮತ್ತು ರಸ್ತೆ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭವಿಷ್ಯದಲ್ಲಿ ಪ್ರಶ್ನೆಪತ್ರಿಕೆ ಸೋರಿಕೆ ತಡೆಯಲು ಶಾಶ್ವತ ಪರೀಕ್ಷಾ ನಿರ್ವಹಣಾ ವ್ಯವಸ್ಥೆ ಬಲಪಡಿಸುವ ಅಗತ್ಯವಿದೆ, ಸುಪ್ರೀಂಕೋರ್ಟ್ ಅಭಿಮತ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಆನ್ಲೈನ್ ತರಬೇತಿ ಉಪಕ್ರಮ ಅನುಷ್ಠಾನ ಪರಿಶೀಲಿಸಿದ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ ಭಾರತ ತಂಡಕ್ಕೆ ಗೆಲುವು ಹಾಗೂ ಎಫ್ಐಎಚ್ ವಿಶ್ವಕಪ್ ಹಾಕಿ ಭಾರತ ಪಾಕಿಸ್ತಾನ ನಡುವಿನ ಪಂದ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05. ಇದೀಗ ವಿಧಾನಮಂಡಲದಲ್ಲಿ ಇಂದು ಮೂಡಿಬರಲಿದೆ.
1: ಈಗ ವಿಧಾನಮಂಡಲದಲ್ಲಿ ಇಂದು ಪ್ರಸಾರವಾಗುವುದು.

ಆಕಾಶವಾಣಿ ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆ. ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮೊದಲಿಗೆ ವಿಧಾನಸಭೆ ಕಲಾಪದ ಸಮೀಕ್ಷೆ, ಬರೆದವರು ಪತ್ರಕರ್ತ ರವೀಂದ್ರ. ಅಗಲಿದ ಮಾಜಿ ಸಚಿವ ಬಿಸಿ ನಾಗೇಶ್ ಅವರಿಗೆ ಸದನದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ. ಮುಂದುವರೆದ ಪ್ರತಿಪಕ್ಷಗಳ ಗದ್ದಲ, ಕಲಾಪ ನಡೆಸಲು ಅನುವು

ಮಾಡಿಕೊಡಬೇಕೆಂದು ಸಭಾಧ್ಯಕ್ಷರ ಮನವಿ. ಇಂದಿನ ವಿಧಾನಸಭೆ ಕಲಾಪದ ವೇಳೆ ಕಂಡುಬಂದ ದೃಶ್ಯಗಳಿವು. ದಿನದ ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಇಹಲೋಕ ತ್ಯಜಿಸಿದ ಬಿಸಿ ನಾಗೇಶ್ ಅವರ ಗೌರವ ಸೂಚಕವಾಗಿ ಸಂತಾಪ ನಿರ್ಣಯ ಮಂಡಿಸಿದರು. ಬಿಸಿ ನಾಗೇಶ್ ಅವರ ನಿಧನದ ವಿಚಾರವನ್ನು ವಿಷಾದದಿಂದ ಸದನಕ್ಕೆ ತಿಳಿಸಿದರು. 1959 ಜುಲೈ 1ರಂದು ಚಿಕ್ಕಮಗಳೂರಿನಲ್ಲಿ ಜನಿಸಿದ ಬಿಸಿ ನಾಗೇಶ್ ಬಿಎ ಪದವೀಧರರಾಗಿದ್ದರು. ವೃತ್ತಿಯಲ್ಲಿ ವ್ಯಾಪಾರಿಯಾಗಿದ್ದ ಅವರು ವಿದ್ಯಾರ್ಥಿ ದೆಸೆಯಿಂದಲೇ ಎಬಿವಿಪಿಯಲ್ಲಿ ತೊಡಗಿಸಿಕೊಂಡಿದ್ದರು. 2008ರಲ್ಲಿ ತಿಪ್ಪಟೂರು ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾದ ಅವರು ಬಳಿಕ 15ನೇ ವಿಧಾನಸಭೆಗೂ ಪುನರಾಯ್ಕೆಯಾಗಿದ್ದರು. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ಶಿಕ್ಷಣ ಸಚಿವರಾಗಿದ್ದ ಅವಧಿಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ನಿಯಮ, ಶಿಸ್ತು ಪಾಲನೆ ಸೇರಿದಂತೆ ಹಲವು ವಿಚಾರಗಳಲ್ಲಿ ದೇಶದ ಗಮನ ಸೆಳೆದಿದ್ದರು. ಕರಾವಳಿಯಿಂದ ಕಲ್ಯಾಣ ಕರ್ನಾಟಕದವರೆಗೆ ರಾಜ್ಯಾದ್ಯಂತ ಶಾಲಾ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸುವುದು ಹಾಗೂ ಕಲಿಕೆಯ ಗುಣಮಟ್ಟ ಸುಧಾರಿಸುವ ನಿಟ್ಟಿನಲ್ಲಿ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದರು ಎಂದು ಸಭಾಧ್ಯಕ್ಷರು ನೆನೆದರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅವರು ಬಿಸಿ ನಾಗೇಶ್ ಅವರನ್ನು ಸ್ಮರಿಸಿ ಅವರು ಕೇವಲ ಶಾಸಕರಲ್ಲ ಉತ್ತಮ ಸ್ನೇಹಿತರಾಗಿದ್ದರು ಎಂದು ಹೇಳಿದರು. ನಾಗೇಶ್ ಅವರು ಆರ್ಎಸ್ಎಸ್ ಮತ್ತು ಎಬಿವಿಪಿ ಮೂಲಕ ಸಂಘಟನಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದರು. ಚುನಾವಣೆಯಲ್ಲಿ ಸೋಲು ಗೆಲುವುಗಳನ್ನು ಕಂಡಿದ್ದರು. ಪಕ್ಷಾತೀತವಾಗಿ ಎಲ್ಲರೊಂದಿಗೂ ವಿನಯದಿಂದ ನಡೆದುಕೊಳ್ಳುತ್ತಿದ್ದರು. ಕಳೆದ 4-5 ವರ್ಷಗಳಿಂದ ಬ್ರೈನ್ ಟ್ಯೂಮರ್ ಸಮಸ್ಯೆಯಿಂದ ಬಳಲುತ್ತಿದ್ದರು. ಮುಖ್ಯಮಂತ್ರಿಯವರ ಸೂಚನೆ ಮೇರೆಗೆ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತಿದೆ ಎಂದು ತಿಳಿಸಿದರು. ಸಚಿವ ಯುಟಿ ಖಾದರ್ ಮಾತನಾಡಿ, ಅಧಿಕಾರ, ಆಸ್ತಿ, ಅಂತಸ್ತು ಯಾವುದೂ ಶಾಶ್ವತವಲ್ಲ. ನಾವು ಸಮಾಜಕ್ಕಾಗಿ ಮಾಡಿದ ಕೆಲಸಗಳು ಮಾತ್ರ ಶಾಶ್ವತವಾಗಿ ಉಳಿಯುತ್ತವೆ ಎಂದು ಹೇಳಿದರು. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾತನಾಡಿ, ಬಿಸಿ ನಾಗೇಶ್ ಅವರು ಶಿಕ್ಷಣ ಸಚಿವರಾಗಿ ಮೃದು ಸ್ವಭಾವದಿಂದ ಕಾರ್ಯನಿರ್ವಹಿಸಿದರು. ಅವರು ರೂಪಿಸಿದ ಹಲವು ಯೋಜನೆಗಳು ಹಾಗೂ ಕೈಗೊಂಡ ನಿರ್ಧಾರಗಳನ್ನು ಮುಂದುವರೆಸಿಕೊಂಡು ಬಂದಿದ್ದೇವೆ ಎಂದರು. ವಿವೇಕ ಯೋಜನೆಯಡಿ ನಾಗೇಶ್ ಅವರು ಸುಮಾರು 8,200 ಕೊಠಡಿಗಳನ್ನು ಮಂಜೂರು ಮಾಡಿದರು. ಅವುಗಳ ನಿರ್ಮಾಣ ಕಾರ್ಯವನ್ನು ತಾವು ಪೂರ್ಣಗೊಳಿಸಿದ್ದಾಗಿ ಮಧು ಬಂಗಾರಪ್ಪ ತಿಳಿಸಿದರು. ಜೆಡಿಎಸ್ ಸದಸ್ಯ ಸಿಎನ್ ಬಾಲಕೃಷ್ಣ ಮಾತನಾಡಿ, ತಮ್ಮ ಪಕ್ಕದ ಕ್ಷೇತ್ರದವರಾಗಿದ್ದರೂ ತಮ್ಮ ಕ್ಷೇತ್ರದ ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯಕ್ಕೆ ನಾಗೇಶ್ ಅವರು ಸಹಾಯ ಮಾಡಿದರು ಎಂದು ಸ್ಮರಿಸಿದರು. ತಿಪ್ಪಟೂರು ಶಾಸಕ ಷಡಕ್ಷರಿ ಹಾಗೂ ಬಿಸಿ ನಾಗೇಶ್ ಅವರು ರಾಜಕೀಯವಾಗಿ ಪ್ರತಿಸ್ಪರ್ಧಿಗಳಾಗಿದ್ದರು, ವೈಯಕ್ತಿಕವಾಗಿ ಉತ್ತಮ ಸ್ನೇಹಿತರಾಗಿದ್ದರು. ಇಬ್ಬರು ಪರಸ್ಪರ ಗೌರವದಿಂದ ನಡೆದುಕೊಂಡು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿದ್ದರು ಎಂದು ಟೀಕೆಗಳನ್ನು ಮಾಡಿಕೊಳ್ಳಲಿಲ್ಲ ಎಂದು ಹೇಳಿದರು. ಸಚಿವರಾದ ಚಲುವರಾಯಸ್ವಾಮಿ, ಶರಣಪ್ರಕಾಶ್ ಪಾಟೀಲ್, ಬಿಜೆಪಿ ಉಪನಾಯಕ ಅರವಿಂದ ಬೆಲ್ಲದ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಎಸ್ ಸುರೇಶ್ ಕುಮಾರ್, ಆರಗ ಜ್ಞಾನೇಂದ್ರ, ಹರೀಶ್ ಪೂಂಜಾ, ಸುರೇಶ್ ಗೌಡ, ಜೆಡಿಎಸ್ನ ಎಂಟಿ ಕೃಷ್ಣಪ್ಪ ಸೇರಿದಂತೆ ಅನೇಕರು ಬಿಸಿ ನಾಗೇಶ್ ಅವರ ಸರಳ ವ್ಯಕ್ತಿತ್ವ, ಸಾರ್ವಜನಿಕ ಸೇವೆ, ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಹಾಗೂ ರಾಜಕೀಯ ಜೀವನವನ್ನು ಕೊಂಡಾಡಿದರು. ನಂತರ ಮೌನಾಚರಣೆಯ ಮೂಲಕ ಸದನದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಬಳಿಕ ಸಭಾಧ್ಯಕ್ಷರು ಪ್ರಶ್ನೋತ್ತರ ಕಲಾಪ ಆರಂಭಿಸಲು ಮುಂದಾದರು. ಈ ವೇಳೆ ಪ್ರತಿಪಕ್ಷದ ಸದಸ್ಯರು ಸಚಿವ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದು ಗದ್ದಲ ಎಬ್ಬಿಸಿದರು. ಇದರಿಂದ ವಿಧಾನಸಭೆಯಲ್ಲಿ ಗದ್ದಲ ಕೋಲಾಹಲ ಉಂಟಾಯಿತು. ನಾಗೇಂದ್ರ ಅವರು ರಾಜೀನಾಮೆ ನೀಡಲೇಬೇಕು, ಅವರನ್ನು ಸಂಪುಟದಿಂದ ವಜಾ ಮಾಡಬೇಕು ಎಂದು ಆಗ್ರಹಿಸಿ ಜೆಡಿಎಸ್ ಮತ್ತು ಬಿಜೆಪಿ ಸದಸ್ಯರು ತಮ್ಮ ತಮ್ಮ ಸ್ಥಾನಗಳಲ್ಲಿ ಎದ್ದು ನಿಂತು ಸರ್ಕಾರದ ವಿರುದ್ದ ಘೋಷಣೆ ಕೂಗಿದರು. ಪ್ರತಿಯಾಗಿ ಆಡಳಿತ ಪಕ್ಷದ ಶಾಸಕರು ಎದ್ದು ನಿಂತು ಆರೋಪ ಮಾಡಿದಾಗ ಸದನದಲ್ಲಿ ಗದ್ದಲ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ವರ್ಗಾವಣೆ ಆರೋಪ ಕುರಿತಂತೆ ಹೇಳಿಕೆ ನೀಡಲು ಮುಂದಾದರೂ ಗದ್ದಲದಿಂದಾಗಿ ಅವಕಾಶ ಸಿಗಲಿಲ್ಲ. ಆರೋಗ್ಯ ಸಚಿವ ಯುಟಿ ಖಾದರ್ ಅವರು, ನೀವು ಆರೋಪಿಸುತ್ತಿರುವ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ, ಜನ ತೀರ್ಮಾನ ಮಾಡುತ್ತಾರೆ ಎಂದರು. ಈ ವೇಳೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಎದ್ದು ನಿಂತು ಎಲ್ಲರೂ ಕುಳಿತುಕೊಳ್ಳುವಂತೆ ಸೂಚಿಸಿದರು. ಆಗ ಸಭಾಧ್ಯಕ್ಷರಿಗೆ ಗೌರವ ನೀಡಿ ತಮ್ಮ ಆಸನಗಳಲ್ಲಿ ಕುಳಿತರು. ಬಳಿಕ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ನೀಡಿದ ಹೇಳಿಕೆಯಿಂದಾಗಿ ಬಿಜೆಪಿ ಜೆಡಿಎಸ್ ಶಾಸಕರ ನಡುವೆ ಪರಸ್ಪರ ಮಾತು ಬೆಳೆದು ಕಾವೇರಿದ ವಾತಾವರಣ ನಿರ್ಮಾಣವಾಯಿತು. ಈ ವೇಳೆ ಮಧ್ಯಪ್ರವೇಶಿಸಿದ ಆಡಳಿತ ಪಕ್ಷದ ಹಿರಿಯ ಶಾಸಕ ಎಚ್ ಕೆ ಪಾಟೀಲ್ ಬೆಳಗಾವಿ ಮಹಾನಗರ ಪಾಲಿಕೆ ರದ್ದುಪಡಿಸುವ ನಿರ್ಣಯ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಅಷ್ಟರಲ್ಲಿ ಮತ್ತೆ ಪರಮೇಶ್ವರ್ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕುರಿತ ಸರ್ಕಾರದ ಹೇಳಿಕೆ ನೀಡಲು ಪ್ರಾರಂಭಿಸಿದರು. ಆಗ ಬಿಜೆಪಿ ಶಾಸಕರು ಹೇಳಿಕೆ ಅಗತ್ಯವಿಲ್ಲ, ಸಚಿವರ ರಾಜೀನಾಮೆ ಕೊಡಿಸಿ ಎಂದು ಪಟ್ಟು ಹಿಡಿದರು. ಗದ್ದಲ ಗೊಂದಲದ ನಡುವೆಯೇ ಸಚಿವರು ಹೇಳಿಕೆ ನೀಡಿದರು. ಈ ಹಂತದಲ್ಲಿ ಬಿಜೆಪಿಯ ಸುನೀಲ್ ಕುಮಾರ್ ಪರಮೇಶ್ವರ್ ಅವರಿಗೆ ಭ್ರಷ್ಟ ಸಚಿವರ ಸಮರ್ಥನೆ ಮಾಡಿಕೊಳ್ಳುವ ಸ್ಥಿತಿ ಬರಬಾರದಿತ್ತು ಎಂದು ಛೇಡಿಸಿದರು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಮಾತನಾಡಿ, ಕಳಂಕವಿಲ್ಲದ ಡಾ ಎಚ್ ಸಿ ಮಹದೇವಪ್ಪ ಅವರನ್ನು ಸಚಿವರಾಗಿ ಮಾಡಿ 187 ಕೋಟಿ ರೂಪಾಯಿ ತಿಂದವರಿಗೆ ಶಿಕ್ಷೆ ಆಗಲೇಬೇಕು ಎಂದು ಆಗ್ರಹಿಸಿದರು. ಪರಮೇಶ್ವರ್ ಹೇಳಿಕೆ ನೀಡಿದ ಬಳಿಕ ಸಭಾಧ್ಯಕ್ಷರು ಕಲಾಪವನ್ನು ಭೋಜನ ವಿರಾಮಕ್ಕೆ ಮುಂದೂಡಿದರು. ಪ್ರತಿಭಟನೆ ಮಾಡುವುದಾದರೆ ಸಭಾಧ್ಯಕ್ಷರ ಪೀಠದ ಮುಂದಿನ ಬಾವಿಗಿಳಿದು ಮಾಡಿ ಎಂದು ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಪ್ರತಿಪಕ್ಷಗಳಿಗೆ ವಿಧಾನಸಭೆಯಲ್ಲಿ ಸೂಚಿಸಿದರು. ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಮಾತನಾಡಿ, ಪ್ರತಿಭಟನೆ

ಮಾಡಲು ಬಾವಿಗೆ ಬನ್ನಿ ಎಂದು ಆಹ್ವಾನ ನೀಡಿದ ಮೊದಲ ಸಭಾಧ್ಯಕ್ಷರು ನೀವು ಎಂದರು. ಅಷ್ಟರಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಏರಿದ ದನಿಯಲ್ಲಿ ಆರೋಪ ಪ್ರತ್ಯಾರೋಪ ನಡೆದು ಸದನದಲ್ಲಿ ಕಾವೇರಿದ ವಾತಾವರಣ ನಿರ್ಮಾಣವಾಯಿತು. ಸದನ ಸಹಜ ಸ್ಥಿತಿಗೆ ಬಾರದ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷರು ಸದನವನ್ನು ಭೋಜನ ವಿರಾಮಕ್ಕೆ ಮುಂದೂಡಿದರು. ಭೋಜನ ವಿರಾಮದ ನಂತರ ಸದನ ಸೇರಿದಾಗ ಸಭಾಪತಿ ಸದನ ಸುಗಮವಾಗಿ ನಡೆಸಲು ಅವಕಾಶ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು. ಆದರೆ ಪ್ರತಿಪಕ್ಷಗಳ ಸದಸ್ಯರು ಸದನದಲ್ಲಿ ಗಲಾಟೆ ಕೂಗಿ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಭಾಪತಿಗಳು ಸದಸ್ಯರ ಗದ್ದಲದ ನಡುವೆ ಪ್ರಶ್ನೋತ್ತರವನ್ನು ಕೈಗೆತ್ತಿಕೊಂಡರು. ಗದ್ದಲದ ನಡುವೆ ಕೆಲವು ಸದಸ್ಯರು ಸಂಬಂಧಪಟ್ಟ ಸಚಿವರಿಗೆ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆದುಕೊಂಡರು. ನಂತರ ಸಭಾಧ್ಯಕ್ಷರು ಕೆಲವು ವಿಧೇಯಕಗಳನ್ನು ಮಂಡಿಸಲು ಸಂಬಂಧಪಟ್ಟ ಸಚಿವರಿಗೆ ಸೂಚನೆ ನೀಡಿದರು. ಪ್ರತಿಪಕ್ಷಗಳ ಸದಸ್ಯರ ಗದ್ದಲದ ನಡುವೆಯೇ ಸಚಿವ ಕೃಷ್ಣ ಬೈರೇಗೌಡ ಅವರು ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026, ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ 2026 ಹಾಗೂ ಕರ್ನಾಟಕ ಮುನಿಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026 ಮಂಡನೆ ಮಾಡಿದರು. ಈ ವೇಳೆ ಸಭಾಧ್ಯಕ್ಷರು ವರದಿಗಳನ್ನು ಮಂಡಿಸಲು ಸಂಬಂಧಪಟ್ಟವರಿಗೆ ಸೂಚಿಸಿದರು. ಸದನವನ್ನು ಸುಗಮವಾಗಿ ನಡೆಸಲು ಪ್ರತಿಪಕ್ಷದ ಸದಸ್ಯರು ಅವಕಾಶ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು. ಕೆಲವು ಸದಸ್ಯರು ಸದನದಲ್ಲಿ ಭಿತ್ತಿಪತ್ರಗಳನ್ನು ಹಿಡಿದು ಪ್ರದರ್ಶನ ಮಾಡಿದರು. ಸಚಿವ ನಾಗೇಂದ್ರ ವಿರುದ್ದ ಘೋಷಣೆಗಳನ್ನು ಕೂಗಿ ರಾಜೀನಾಮೆ ನೀಡಲೇಬೇಕು ಎಂದು ಆಗ್ರಹಿಸಿದರು. ಸಭಾಧ್ಯಕ್ಷರು ಪದೇ ಪದೇ ಮನವಿ ಮಾಡಿಕೊಂಡರೂ ಪ್ರಯೋಜನವಾಗಲಿಲ್ಲ. ಈ ಹಂತದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರ ನಡುವೆ ಭಾರೀ ಗದ್ದಲ ಮಾತಿನ ಚಕಮಕಿ ಉಂಟಾಯಿತು. ಪ್ರತಿಪಕ್ಷಗಳ ಸದಸ್ಯರು ಧರಣಿ ನಡೆಸುತ್ತಿದ್ದರೆ ಅತ್ತ ಆಡಳಿತ ಪಕ್ಷದ ಸದಸ್ಯರು ಬಾವಿಗಿಳಿದು ಪ್ರತಿಭಟನೆ ನಡೆಸಿದರು. ಸದನ ಸಹಜ ಸ್ಥಿತಿಗೆ ಬಾರದ ಕಾರಣ ಸಭಾಧ್ಯಕ್ಷರು ಕಲಾಪವನ್ನು ನಾಳೆ ಬೆಳಗ್ಗೆ 11:15ಕ್ಕೆ ಮುಂದೂಡಿದರು. ಈಗ ವಿಧಾನ ಪರಿಷತ್ ಕಲಾಪದ ಸಮೀಕ್ಷೆ. ಬರೆದವರು ಪತ್ರಕರ್ತ ಮೊಹಮ್ಮದ್ ಸಬೀರ್. ಮುಂಗಾರು ಅಧಿವೇಶನದ 5ನೇ ದಿನವಾದ ಇಂದು ಮೇಲ್ಮನೆ ಸಂತಾಪ, ಗದ್ದಲ ಹಾಗೂ ಪ್ರಶ್ನೋತ್ತರಗಳಿಗೆ ಸಾಕ್ಷಿಯಾಯಿತು. ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಸಲೀಂ ಅಹ್ಮದ್ ಸಂತಾಪ ಸೂಚನೆ ಮಂಡಿಸಿ ಹಿರಿಯ ರಾಜಕಾರಣಿ, ಮಾಜಿ ಸಚಿವ ಹಾಗೂ ತಿಪ್ಪಟೂರು ಕ್ಷೇತ್ರದ ಮಾಜಿ ಶಾಸಕ ಬಿಸಿ ನಾಗೇಶ್ ಅವರು ಅನಾರೋಗ್ಯದಿಂದ ನಿಧನ ಹೊಂದಿದರು ಎಂದು ಸದನಕ್ಕೆ ತಿಳಿಸಲು ವಿಷಾದ ವ್ಯಕ್ತಪಡಿಸುವುದಾಗಿ ತಿಳಿಸಿದರು. ಬಳಿಕ ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಸಂತಾಪ ಸೂಚನೆಯನ್ನು ಅನುಮೋದಿಸಿ 1959ರಲ್ಲಿ ಜನಿಸಿದ ಬಿಸಿ ನಾಗೇಶ್ ತಿಪ್ಪಟೂರು ವಿಧಾನಸಭಾ ಕ್ಷೇತ್ರದಿಂದ 2008ರಿಂದ 2018ರಲ್ಲಿ ಜಯಗಳಿಸಿ ಎರಡು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. 2021ರಲ್ಲಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ಅವರು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ಸಚಿವರಾಗಿದ್ದ ಅವಧಿಯಲ್ಲಿ ರಾಜ್ಯದ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಹಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದರು. ಪಠ್ಯಪುಸ್ತಕ ಪರಿಷ್ಕರಣೆ, ಶಾಲಾ ಸಮವಸ್ತ್ರ ನಿಯಮ, ಶಿಕ್ಷಣದಲ್ಲಿ ಮೌಲ್ಯವರ್ಧನೆ ಮುಂತಾದ ವಿಚಾರಗಳಲ್ಲಿ ಮಹತ್ವದ ಬದಲಾವಣೆ ತಂದಿದ್ದರು ಎಂದು ನುಡಿದರು. ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಎಬಿವಿಪಿ ಮೂಲಕ ರಾಜಕಾರಣಕ್ಕೆ ಪ್ರವೇಶಿಸಿದ ಅವರು ಬಸವರಾಜ ಬೊಮ್ಮಾಯಿ ಸಂಪುಟದಲ್ಲಿ ಶಿಕ್ಷಣ ಸಚಿವರಾಗಿ ಅತ್ಯಂತ ಸಮರ್ಥವಾಗಿ ಸೇವೆ ಸಲ್ಲಿಸಿದರು ಎಂದು ತಿಳಿಸಿದರು. ಅವರ ಅಗಲಿಕೆಯಿಂದ ಬಿಜೆಪಿ ಪಕ್ಷಕ್ಕೆ ಮಾತ್ರವಲ್ಲದೆ ತುಮಕೂರು ಭಾಗದ ಜನತೆ ಹಾಗೂ ಅವರ ಅಪಾರ ಅಭಿಮಾನಿ ಬಳಗಕ್ಕೆ ತುಂಬಲಾರದ ನಷ್ಟ ಎಂದು ನುಡಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾತನಾಡಿ, ತಮ್ಮ ಸರಳ ವ್ಯಕ್ತಿತ್ವದಿಂದಲೇ ನಾಗೇಶ್ ರಾಜ್ಯದ ಗಮನ ಸೆಳೆದಿದ್ದರು. ಸಚಿವರಾದ ಮೇಲೂ ತುಮಕೂರಿನಿಂದ ಬೆಂಗಳೂರಿಗೆ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದರು. ತಮ್ಮ ಕ್ಷೇತ್ರದ ಜನರ ಜೊತೆ ಬೆರೆಯುತ್ತಾ ಅವರ ಕಷ್ಟಗಳಿಗೆ ಸ್ಪಂದಿಸುತ್ತಿದ್ದರು ಎಂದು ಸ್ಮರಿಸಿದರು. ಸಭಾಪತಿ ಸಲೀಂ ಅಹಮದ್ ಮಾತನಾಡಿ, ನಾಗೇಶ್ ಅಜಾತಶತ್ರುವಾಗಿದ್ದರು. ಅವರ ಅಗಲಿಕೆ ಸಮಾಜಕ್ಕೆ ತುಂಬಲಾರದ ನಷ್ಟ ಉಂಟುಮಾಡಿದೆ ಎಂದು ತಿಳಿಸಿದರು. ವಿಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್, ಕೇಶವ ಪ್ರಸಾದ್ ಸೇರಿದಂತೆ ಪ್ರಮುಖರು ಸಂತಾಪ ಸೂಚನೆಯಡಿ ಮಾತನಾಡಿದರು. ಕೊನೆಯದಾಗಿ ಸದಸ್ಯರು ಎದ್ದು ನಿಂತು 1 ನಿಮಿಷ ಮೌನಾಚರಣೆ ಮಾಡುವ ಮೂಲಕ ಮೃತರಿಗೆ ಸಂತಾಪ ಸೂಚಿಸಿದರು. ಬಳಿಕ ಪಿ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ಕೈಬಿಡಬೇಕು ಎಂದು ವಿಪಕ್ಷಗಳ ಸದಸ್ಯರು ಪಟ್ಟು ಹಿಡಿದರು. ಸಭಾಪತಿ ಸಲೀಂ ಅಹಮದ್ ಮಾತನಾಡಿ, ಪ್ರಶ್ನೋತ್ತರ ಕಲಾಪಕ್ಕೆ ಅವಕಾಶ ನೀಡಿ ಎಂದು ಮನವಿ ಮಾಡಿದರು. ಇದಕ್ಕೆ ದನಿಗೂಡಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ರಾಜ್ಯದ ಜನತೆ ನಮ್ಮನ್ನು ನೋಡುತ್ತಿದ್ದಾರೆ. ಬರಗಾಲ, ರೈತರ ಸಂಕಷ್ಟ ಸೇರಿದಂತೆ ಹಲವು ಸಮಸ್ಯೆಗಳು ಇವೆ. ಇದರ ಕುರಿತು ಚರ್ಚೆ ನಡೆಯಬೇಕಾಗಿದೆ ಎಂದು ಹೇಳಿದರು. ಹಿರಿಯ ಸದಸ್ಯ ಬಸವರಾಜ ಹೊರಟ್ಟಿ ಅವರು ಪ್ರಶ್ನೋತ್ತರ ಕಲಾಪ ನಡೆಯಬೇಕೆಂದು ಬೆಂಬಲಿಸಿದರು. ಆದರೂ ಗದ್ದಲ ಮುಂದುವರೆದ ಹಿನ್ನೆಲೆಯಲ್ಲಿ ಸಭಾಪತಿ ಸಲೀಂ ಅಹಮದ್ ವರದಿಯನ್ನೊಪ್ಪಿಸುವ ಪ್ರಕ್ರಿಯೆ ಕೈಗೆತ್ತಿಕೊಂಡರು. ಆಗ ಐವಾನ್ ಡಿಸೋಜಾ ಅವರು ಕರ್ನಾಟಕ ವಿಧಾನಮಂಡಲದ ಸಾರ್ವಜನಿಕ ಉದ್ಯಮಿಗಳ ಸಮಿತಿಯ 139ನೇ ಹಾಗೂ 140ನೇ ವರದಿಗಳನ್ನು ಒಪ್ಪಿಸಿದರು. ವಿಶೇಷ ಸದನ ಸಮಿತಿಯ ಕಾಲಾವಕಾಶವನ್ನು ವಿಸ್ತರಿಸುವ ಪ್ರಸ್ತಾವನೆಯನ್ನು ಸದನದಲ್ಲಿ ಮಂಡನೆ ಮಾಡಲಾಯಿತು. ಇತ್ತ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷ ಬಿಜೆಪಿ ಜೆಡಿಎಸ್ ಸದಸ್ಯ

ಸದಸ್ಯರು ಕಪ್ಪು ಬಟ್ಟೆ ಹಿಡಿದು ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿದರು. ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಮೊದಲು ಸಚಿವ ನಾಗೇಂದ್ರ ರಾಜೀನಾಮೆ ಪಡೆಯಬೇಕು, ಕಳಂಕಿತ ಮಂತ್ರಿಯನ್ನು ಇಟ್ಟುಕೊಂಡು ಹೇಗೆ ಸದನ ಮಾಡುತ್ತೀರಾ ಎಂದು ಪ್ರಶ್ನಿಸಿದರು. ಈ ವೇಳೆ ಕಾಂಗ್ರೆಸ್ ಸದಸ್ಯ ರವಿ ಮಾತನಾಡಿ, ರಾಜ್ಯದಲ್ಲಿ ಬರಪರಿಸ್ಥಿತಿ ಇದ್ದು ಈ ಬಗ್ಗೆ ಚರ್ಚೆ ಮಾಡಿ ನಾಗೇಂದ್ರ ವಿಚಾರ ನೋಟಿಸ್ ನೀಡಿದ ಬಳಿಕ ಚರ್ಚೆ ಮಾಡೋಣ, ಆಗ ರಾಜ್ಯ ಸರ್ಕಾರ ಉತ್ತರ ನೀಡಲಿದೆ ಎಂದರು. ಇದನ್ನು ಒಪ್ಪದ ಪ್ರತಿಪಕ್ಷ ಸದಸ್ಯರು ಪ್ರತಿಭಟನೆ ಮುಂದುವರಿಸಿ ಸಚಿವ ನಾಗೇಂದ್ರ ವಜಾ ಮಾಡುವಂತೆ ಘೋಷಣೆ ಕೂಗಿದರು. ವಿಪಕ್ಷಗಳ ಗಲಾಟೆ ಮಧ್ಯೆ ಪ್ರಶ್ನೋತ್ತರ ಕಲಾಪ ನಡೆಯಿತು. ನಿಯಮ ಉಲ್ಲಂಘಿಸಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಣ ದುರುಪಯೋಗ ಮಾಡಲಾಗಿದೆ, ಮೊದಲು ಅವರ ರಾಜೀನಾಮೆ ಪಡೆಯಿರಿ ಎಂದು ಆಗ್ರಹಿಸಿದರು. ಈ ಮಧ್ಯೆ ರಾಹುಲ್ ಗಾಂಧಿ ಹೆಸರನ್ನು ವಿಪಕ್ಷಗಳು ಪ್ರಸ್ತಾಪಿಸಿದವು. ಅದಕ್ಕೆ ಆಡಳಿತ ಪಕ್ಷದ ಸದಸ್ಯರು ವಿರೋಧ ವ್ಯಕ್ತಪಡಿಸಿದರು. ಸದನದಲ್ಲಿ ಮತ್ತೆ ಗದ್ದಲ ನಡೆಸಿದರು. ಪಾಯಿಂಟ್ ಆಫ್ ಆರ್ಡರ್ ತೆಗೆದ ಬಸವರಾಜ ಹೊರಟ್ಟಿ, ಈ ಸದನ ಹೀಗೆ ನಡೆಸುವುದು ಸರಿಯಲ್ಲ, ಸದನ ಮುಂದೂಡಿ ಮಾತುಕತೆ ನಡೆಸುವಂತೆ ಸಭಾಪತಿಗಳಿಗೆ ಮನವಿ ಮಾಡಿದರು. ಆಗ ಸಭಾಪತಿ ಸಲೀಂ ಅಹಮದ್, ಮೂರು ಬಾರಿ ಸಭೆ ನಡೆಸಿ ಪ್ರತಿಪಕ್ಷಗಳ ಸದಸ್ಯರಲ್ಲಿ ವಿನಂತಿ ಮಾಡಲಾಗಿದೆ ಎಂದು ಹೇಳಿದರು. ಪ್ರತಿಭಟನೆಯ ಮಧ್ಯೆ ಪ್ರಶ್ನೋತ್ತರ ಹಾಗೂ ಶೂನ್ಯ ವೇಳೆ ಕೈಗೆತ್ತಿಕೊಂಡು ಸದನವನ್ನು ಭೋಜನ ವಿರಾಮಕ್ಕೆ ಮುಂದೂಡಿದರು. ಭೋಜನ ವಿರಾಮದ ನಂತರ ಕಲಾಪ ಆರಂಭವಾಗುತ್ತಿದ್ದಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾತನಾಡಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಪ್ರಕರಣ ಸಂಬಂಧ ಬ್ಯಾಂಕಿನ ಅಧಿಕಾರಿಗಳು ಹಾಗೂ ನಿಗಮದ ಅಧಿಕಾರಿಗಳು 84,63,00,000 ರೂಪಾಯಿಗಳನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಈ ಹಣದಲ್ಲಿ ಈಗಾಗಲೇ 79.68 ಕೋಟಿ ರೂಪಾಯಿಗಳಷ್ಟು ಹಣ ಹಾಗೂ ವಸ್ತು ಒಡವೆಗಳನ್ನು ವಸೂಲಿ ಮಾಡಲಾಗಿದೆ ಎಂದು ತಿಳಿಸಿದರು. ವಿರೋಧ ಪಕ್ಷಗಳು ಸಚಿವರ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡುತ್ತಾ ಸದನ ಸುಗಮವಾಗಿ ನಡೆಯಲು ಅಡ್ಡಿಪಡಿಸುತ್ತಿದ್ದಾರೆ. ಜನರ ತೆರಿಗೆ ಹಣದಲ್ಲಿ ನಾವು ಈ ಅಧಿವೇಶನವನ್ನು ನಡೆಸುತ್ತಿದ್ದೇವೆ. ಅಧಿವೇಶನಗಳು ನಾಡಿನ ಜನರ ಆಶೋತ್ತರಗಳನ್ನು ಪ್ರತಿಬಿಂಬಿಸಬೇಕು. ರಾಜಕೀಯ ಕಾರಣಗಳಿಗಾಗಿ ಹೀಗೆ ಅಡ್ಡಿ ಮಾಡುವುದು ಜನರಿಗೆ ಹಾಗೂ ಸಂವಿಧಾನಕ್ಕೆ ಅಪಚಾರ ಮಾಡಿದಂತಾಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಪ್ರಕರಣ ಸಂಬಂಧ ಬಾಕಿ ಉಳಿದ ಹಣವನ್ನು ವಶಪಡಿಸಿಕೊಳ್ಳುವ ಪ್ರಕ್ರಿಯೆ ಜಾರಿಯಲ್ಲಿ ಇದೆ. ಯಾವ ನ್ಯಾಯಾಲಯವೂ ನಾಗೇಂದ್ರ ದೋಷಿ ಎಂದು ತೀರ್ಪು ನೀಡಿಲ್ಲ ಎಂದು ಹೇಳಿದರು. ಇದುವರೆಗೆ ಚಿನ್ನ ಮತ್ತು ಹಣದ ರೂಪದಲ್ಲಿ ವಸೂಲು ಮಾಡಲಾದ ಒಟ್ಟು ಮೊತ್ತ 79,68,09,151 ರೂಪಾಯಿ ಆಗಿದೆ. ಉಳಿದ ಮೊತ್ತ 4,94,00,000 ರೂಪಾಯಿಗಳಿಗೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆ ಪ್ರಗತಿಯಲ್ಲಿ ಇದೆ. ವಿಶೇಷ ತನಿಖಾ ತಂಡ 5/8/2024 ತನಿಖೆಯ ಪ್ರಾಥಮಿಕ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಿತ್ತು. ಅದರಲ್ಲಿ ಬಿ ನಾಗೇಂದ್ರ ಅವರನ್ನು ಆರೋಪಿಯನ್ನಾಗಿ ಹೆಸರಿಸಲಾಗಿಲ್ಲ. 10/11/2025 ಎಸ್ಐಟಿಯು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೆಚ್ಚುವರಿ ದೋಷಾರೋಪಣ ಪಟ್ಟಿಯನ್ನು ಭ್ರಷ್ಟಾಚಾರ ತಡೆ ಕಾಯ್ದೆ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು ಅದರಲ್ಲಿಯೂ ಬಿ ನಾಗೇಂದ್ರ ಆರೋಪಿಯಾಗಿರುವುದಿಲ್ಲ ಎಂದು ಹೇಳಿದರು. ರಾಜ್ಯದಲ್ಲಿ ಅರಣ್ಯ ಮತ್ತು ಕೃಷಿ ಭೂಮಿ ಹೊರತುಪಡಿಸಿ ಒಟ್ಟು 3,25,01,707 ಎಕರೆ ಸರ್ಕಾರಿ ಭೂಮಿ ಉಸಿರಿನವಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ಮಾಹಿತಿ ನೀಡಿದರು. ಸದಸ್ಯ ಶಿವಕುಮಾರ್ ಪ್ರಶ್ನೆಗೆ ಉತ್ತರಿಸಿದ ಅವರು, ಷರತ್ತು ಉಲ್ಲಂಘಿಸಿರುವ ಪ್ರಕರಣಗಳಲ್ಲಿ ಕಾನೂನು ಕ್ರಮ ಜರುಗಿಸುವಂತೆ ಜಿಲ್ಲಾಧಿಕಾರಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದರು. ಆನಂತರ ಸಭಾಪತಿ ಚುಕ್ಕೆ ಗುರುತಿನ ಪ್ರಶ್ನೆಗಳ ಪ್ರಕ್ರಿಯೆ ಪೂರ್ಣಗೊಳಿಸಿದರು. ಈ ವೇಳೆ ಪ್ರತಿಪಕ್ಷಗಳ ಪ್ರತಿಭಟನೆ ಮುಂದುವರೆದ ಹಿನ್ನೆಲೆ ಸದನವನ್ನು ನಾಳೆಗೆ ಮುಂದೂಡಿದರು. ವಿಧಾನಮಂಡಲದಲ್ಲಿ ಇಂದು ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪ ಸಮೀಕ್ಷೆಯನ್ನು ಇದುವರೆಗೆ ಕೇಳಿದಿರಿ. ಪ್ರಧಾನ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಸುಹಾಸ್ ಆರ್. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ನಮ
1: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8 ಗಂಟೆ. ಈಗ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಭರತ್ ಜೈನ್ ಅವರ ಲೇಖನೆಯಿಂದ ಮೂಡಿಬಂದ ಗೀತೆ, ರಾಜನಾಗೇಂದ್ರ ಅವರ ಸಂಗೀತ, ಮನು ಮತ್ತು ಮಂಜುಳಾ ಗುರುರಾಜ್ ಅವರ ಧ್ವನಿಗಳಲ್ಲಿ ಬೊಂಬಾಟ್ ಬ್ರದರ್ಸ್ ಚಿತ್ರದ ಗೀತೆಯನ್ನು ಕೇಳಿ.

ಪ್ರೀತ್ಸು ಚಿತ್ರದ ಗೀತೆಯನ್ನ ಕೇಳಿದ್ರಿ. ರಾಹುಲ್ ನಂಬಿಯಾರ್ ಅವರ ಧ್ವನಿಯಲ್ಲಿ ನಾಗೇಶ್ ಅವರ ಗೀತ ಸಾಹಿತ್ಯ, ಇಳಿಯರಾಜ್ ಅವರ ಸಂಗೀತ ಇತ್ತು. ಕಾರ್ಯಕ್ರಮದ ಮುಂದಿನ ಗೀತೆ ಓ ಪ್ರಿಯತಮ ಚಿತ್ರದ್ದು, ಹಾಡಿದ್ದಾರೆ ಹರಿಹರನ್. ಕೆ ಕಲ್ಯಾಣ್ ಅವರ ಗೀತ ಸಾಹಿತ್ಯಕ್ಕೆ ವೈಲೀಶ್ ಸಂದೀಪ್ ಅವರ ಸಂಗೀತವಿದೆ.

ಪ್ರಸನ್ನ ಅವರ ಗೀತ ಸಾಹಿತ್ಯ, ಕೋಟಿಯವರ ಸಂಗೀತ, ಸ್ವರ್ಣಲತಾ ಅವರ ಧ್ವನಿಯಲ್ಲಿ ಅವಳೇ ನನ್ನ ಗೆಳತಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನು ಕಾರ್ಯಕ್ರಮದ ಮುಂದಿನ ಗೀತೆ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಲತಾ ಹಂಸಲೇಖ ಅವರ ಧ್ವನಿಗಳಲ್ಲಿ ಅವಳೇ ನನ್ನ ಹೆಂಡತಿ ಚಿತ್ರದ ಗೀತೆಯನ್ನು ಕೇಳಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕಾರ್ಯಕ್ರಮದ ಮುಂದಿನ ಗೀತೆ ವಿ ಮನೋಹರ್ ಅವರ ಸಂಗೀತ ಮತ್ತು ಸಾಹಿತ್ಯದಲ್ಲಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿದ್ದಾರೆ. ಪಟ್ಟಣಕ್ಕೆ ಬಂದ ಪುಟ್ಟ ಚಿತ್ರದ ಗೀತೆ.

ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಸಾಫ್ಟ್ವೇರ್ ಗಂಡ ಚಿತ್ರದ ಗೀತೆಯನ್ನು ಕೇಳಿ ರಾಜೇಶ್ ಕೃಷ್ಣನ್ ಹಾಗೂ ಶಮಿತಾ ಮಲ್ನಾಡ್ ಅವರು ಹಾಡಿದ್ದಾರೆ. ಹೃದಯ ಶಿವ ಅವರ ಗೀತ ರಚನೆಗೆ ವೀರ್ ಸಮರ್ಥ್ ಅವರ ಸಂಗೀತವಿದೆ.

0: ಇದುವರೆಗೂ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8:30 ಆಗಿದೆ. ಈಗ ಜನಪದ ಸಂಗೀತ. ಮಾನ್ವಿ ತಾಲೂಕಿನ ಕಪ್ಗಲ್ ಗ್ರಾಮದ ಎದಲ್ ದೊಡ್ಡಿ ಈರಪ್ಪ ನಾಯಕ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಿ. ಅದಕ್ಕೂ ಮುಂಚೆ ಈ ಪ್ರಕಟಣೆ.
1: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

ಗಾಳಿಗಂಜಿ ದೊಡಂತಯ್ಯ ಸಂತೆ ಸಮುದ್ರ ತಡೆಯಲ್ಲಂದ

ಇದುವರೆಗೂ ಮಾನ್ವಿ ತಾಲೂಕಿನ ಕಪಗಲ್ ಗ್ರಾಮದ ಎದಲ್ ದೊಡ್ಡಿ ಈರಪ್ಪ ನಾಯಕ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 8:45 ಆಗ್ತಾ ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ 8:45 ಸಮಾಚಾರ, ಸಂಧ್ಯಾ 9:00 ನ್ಯೂಸ್ ಇನ್ ಇಂಗ್ಲಿಷ್ ವಾರ್ತಾ ಸಂಚಿಕೆಗಳು ಮೂಡಿಬರಲಿವೆ.

0: Heavy rainfall in the Jharkhand catchment and substantial discharge from the Guludih barrage. Authorities have warned of fresh flooding in low-lying areas of Jaleswar, Bhogarai, Baliapal and Basta. Meanwhile, the flood situation in Bhadrak, Kendrapada and Jajpur districts continues to remain grim as flood waters are yet to recede from a large number of villages. Prakash Das for Akashvani News, Bhubaneswar.
1: The Indian Meteorological Department has issued an orange alert for very heavy rainfall over Chhattisgarh, eastern Madhya Pradesh and western Uttar Pradesh for tomorrow. Iran's Armed Forces Chief of Staff, Major General Ali Abdullahi, has warned countries along the southern shores of the Persian Gulf against assisting or facilitating U.S. military forces, saying Tehran is closely monitoring activity at regional military bases. Mr. Abdullahi said the presence and deployment of U.S. military aircraft at these bases could not take place without the knowledge of the host countries. U.S. President Donald Trump, meanwhile, said no talks with Iran were underway or scheduled, while the Pentagon is evaluating its military footprint in West Asia with a view to reducing its presence. On to sports. In hockey, India registered a comprehensive 5-3 victory over arch rivals Pakistan in the final Pool D encounter of Men's FIH World Cup at Amstelveen in the Netherlands today to qualify for the second round. The defeat ended Pakistan's campaign in the group stage. India registered a commanding 165-run victory over hosts Sri Lanka in the first test in Gala today to take a 1-0 lead in the two-match series. Sri Lanka, chasing 372 for victory, were bowled out for 206 during the post-lunch session on the fifth and final day. Indian left-arm spinner Manav Sitar was the architect of India's victory, taking 6 wickets in the second innings to finish with a maiden 10-wicket match haul in only his second test. The 24-year-old also became the youngest Indian spinner to take 10 wickets in an overseas test. And now before we end the bulletin, the headlines once again. Union Cabinet approves 5 infrastructure projects worth over 13,000 crore rupees, clears 4 railway multi-tracking projects across 4 states, also gives nod to widening of National Highway 22 in Bihar. Road Transport and Highways Minister Nitin Gadkari says high quality and cost effective infrastructure top priority, says Centre will review subcontracting norms. U.S. Ambassador Sergio Gore hails steps taken by Centre and Jammu and Kashmir governments to improve security in the Union Territory. President Draupadi Murmu calls for accurate, credible and citizen-centric government communication in social media era. Iran warns Gulf nations against facilitating U.S. military operations. India beat Pakistan 5-3 to qualify for second round of Men's FIH Hockey World Cup in the Netherlands. That is all in the news at 9. Good night.
2: ಸಮಯ 9:15 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ ಇಂದಿನ ವಿಷಯ ಬಾಹ್ಯಾಕಾಶ ನಾಯಕತ್ವದತ್ತ ಭಾರತದ ಹೆಜ್ಜೆ ಬರಹ ಕೃಪೆ ಕೇಂದ್ರ ವಾರ್ತಾ ಶಾಖೆ ಬೆಂಗಳೂರು ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ ಭಾರತದ ಬಾಹ್ಯಾಕಾಶ ಪಯಣವು ಮೂಲಭೂತ ಸಾಮರ್ಥ್ಯಗಳನ್ನು ನಿರ್ಮಿಸುವುದರಿಂದ ಹಿಡಿದು ಮುಂದುವರೆದ ಜಾಗತಿಕ ಸ್ಪರ್ಧಾತ್ಮಕ ಬಾಹ್ಯಾಕಾಶ ತಂತ್ರಗಳನ್ನು ಒದಗಿಸುವವರೆಗೆ ವಿಕಸನಗೊಂಡಿದೆ ಕಳೆದ ದಶಕದಲ್ಲಿ ಸುಧಾರಣೆಗಳು ಈ ಕ್ಷೇತ್ರವನ್ನು ಖಾಸಗಿ ಉದ್ಯಮಗಳು ಸ್ಟಾರ್ಟ್ಅಪ್ ಮತ್ತು ಜಾಗತಿಕ ಸಹಭಾಗಿತ್ವಗಳಿಗೆ ಮುಕ್ತಗೊಳಿಸಿವೆ ಭಾರತ ಈಗ ಉಡಾವಣಾ ವ್ಯವಸ್ಥೆ ಉಪಗ್ರಹ ಬಾಹ್ಯಾಕಾಶ ಅನ್ವಿಕೆಗಳು ಹಾಗೂ ಮಾನವ ಸಹಿತ ಬಾಹ್ಯಾಕಾಶ ಯಾನದಾದ್ಯಂತ ತನ್ನ ಸಾಮರ್ಥ್ಯಗಳನ್ನು ವಿಸ್ತರಿಸುತ್ತಿದೆ ಭಾರತ ತನ್ನ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿರುವಾಗ ಅದರ ಬಾಹ್ಯಾಕಾಶ ಆಕಾಂಕ್ಷೆಗಳು ಬಾಹ್ಯಾಕಾಶದ ಭವಿಷ್ಯವನ್ನು ರೂಪಿಸುತ್ತಿರುವ ಆತ್ಮವಿಶ್ವಾಸದ ಮತ್ತು ಸ್ವಾವಲಂಬಿ ರಾಷ್ಟ್ರವನ್ನು ಪ್ರತಿಬಿಂಬಿಸುತ್ತವೆ ಭಾರತದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯು ಅತ್ಯಂತ ವೇಗವಾಗಿ ವಿಸ್ತರಿಸಿದ್ದು ನೋಂದಾಯಿತ ಬಾಹ್ಯಾಕಾಶ ಸ್ಟಾರ್ಟ್ಅಪ್ಗಳ ಸಂಖ್ಯೆ 2014ರಲ್ಲಿ 1 ಇದ್ದದ್ದು 2026ರ ಹೊತ್ತಿಗೆ ಸುಮಾರು 440ಕ್ಕೆ ಏರಿಕೆಯಾಗಿದೆ ಈ ವಿಸ್ತರಿಸುತ್ತಿರುವ ಪರಿಸರ ವ್ಯವಸ್ಥೆಯು ಆಗಸ್ಟ್ 26ರ ಹೊತ್ತಿಗೆ 9 ಬಿಲಿಯನ್ ಅಮೆರಿಕನ್ ಡಾಲರ್ ಮೌಲ್ಯವನ್ನು ಹೊಂದಿರುವ ಭಾರತದ ಬಾಹ್ಯಾಕಾಶ ವ್ಯವಸ್ಥೆಯನ್ನು ಬಲಪಡಿಸುತ್ತಿದೆ ಮುಂಬರುವ ದಶಕದಲ್ಲಿ ಇದು 40-45 ಬಿಲಿಯನ್ ಅಮೆರಿಕನ್ ಡಾಲರ್ಗೆ ತಲುಪುವ ನಿರೀಕ್ಷೆ ಇದೆ ಭಾರತದ ಬಾಹ್ಯಾಕಾಶ ವಲಯದಲ್ಲಿನ ಖಾಸಗಿ ಹೂಡಿಕೆಯು ಸುಮಾರು 6 ಪಟ್ಟು ಹೆಚ್ಚಾಗಿದ್ದು 2021-22ರಲ್ಲಿ 100

ಪಾಯಿಂಟ್ 5 ಮಿಲಿಯನ್ ಅಮೆರಿಕನ್ ಡಾಲರ್ ಇದ್ದದ್ದು ಮಾರ್ಚ್ 31, 2026 ವೇಳೆಗೆ 618.5 ಮಿಲಿಯನ್ ಅಮೆರಿಕನ್ ಡಾಲರ್ಗೆ ಏರಿಕೆಯಾಗಿದೆ. ಇದರಲ್ಲಿ ಕೇವಲ 2026 ಅವಧಿಯಲ್ಲೇ 187 ಮಿಲಿಯನ್ ಅಮೆರಿಕನ್ ಡಾಲರ್ ದಾಖಲಾಗಿದೆ. 2026 ಮಧ್ಯದ ವೇಳೆಗೆ ಉಪಗ್ರಹ ಕಾರ್ಯಾಚರಣೆಗಳು, ಪೇಲೋಡ್ ಸ್ಥಾಪನೆ ಮತ್ತು ಉಡಾವಣಾ ಸೇವೆಗಳಿಗಾಗಿ 52 ಸರ್ಕಾರೇತರ ಸಂಸ್ಥೆಗಳಿಗೆ 113 ಅಧಿಕಾರ ಪತ್ರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ 18 ಸ್ಟಾರ್ಟ್ಅಪ್ಗಳಾಗಿವೆ. ಅರ್ಥ್ ಅಬ್ಸರ್ವೇಷನ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇಒಪಿಪಿಪಿ ಎಂಬುದು ಐಎನ್ ಸ್ಪೇಸ್ನಿಂದ ಪ್ರಾರಂಭಿಸಲಾದ ಒಂದು ಅದ್ಭುತ ಸಾರ್ವಜನಿಕ ಖಾಸಗಿ ಚೌಕಟ್ಟಾಗಿದೆ. ಇದು ಸುಮಾರು 1,200 ಕೋಟಿ ರೂಪಾಯಿ ಖಾಸಗಿ ಹೂಡಿಕೆಯ ಬದ್ಧತೆಯೊಂದಿಗೆ ಭಾರತದ ಮೊದಲ ಖಾಸಗಿ ಮಾಲೀಕತ್ವದ ಭೂ ಪರಿವೀಕ್ಷಣಾ ಉಪಗ್ರಹಗಳ ಸಮೂಹವನ್ನು ಅಭಿವೃದ್ಧಿಪಡಿಸಲು ಸರ್ಕಾರದ ಮೇಲ್ವಿಚಾರಣೆ ಮತ್ತು ಖಾಸಗಿ ಉದ್ಯಮವನ್ನು ಒಂದೆಡೆ ತರುತ್ತದೆ. ಭಾರತದ ಬೆಳೆಯುತ್ತಿರುವ ಉಡಾವಣಾ ಸಾಮರ್ಥ್ಯಗಳು ಜಾಗತಿಕ ಬೇಡಿಕೆಯನ್ನು ಆಕರ್ಷಿಸುತ್ತಿದ್ದು, ವಿದೇಶಿ ಉಪಗ್ರಹ ಉಡಾವಣೆಗಳ ಸಂಖ್ಯೆ 2014ಕ್ಕಿಂತ ಮೊದಲು 35 ಇದ್ದದ್ದು ಜನವರಿ 2026 ಹೊತ್ತಿಗೆ 399ಕ್ಕೆ ಏರಿಕೆಯಾಗಿದೆ. ಭಾರತದ ಜಾಗತಿಕ ಸಹಭಾಗಿತ್ವಗಳು ಅದರ ಬೆಳೆಯುತ್ತಿರುವ ಬಾಹ್ಯಾಕಾಶ ನಾಯಕತ್ವವನ್ನು ಬಲಪಡಿಸುತ್ತಿದ್ದು, ಸಂಶೋಧನೆ, ತಂತ್ರಜ್ಞಾನ, ಜಂಟಿ ಮಿಷನ್ಗಳು ಮತ್ತು ಸಾಮರ್ಥ್ಯ ವೃದ್ಧಿಯನ್ನು ಒಳಗೊಂಡಂತೆ 61 ದೇಶಗಳು ಮತ್ತು 5 ಬಹುಪಕ್ಷೀಯ ಸಂಸ್ಥೆಗಳೊಂದಿಗೆ 300ಕ್ಕೂ ಹೆಚ್ಚು ಬಾಹ್ಯಾಕಾಶ ಸಹಕಾರ ಒಪ್ಪಂದಗಳನ್ನು ಹೊಂದಿವೆ. ಭಾರತದ ಬಾಹ್ಯಾಕಾಶ ಸುಧಾರಣೆಗಳು ಖಾಸಗಿ ಭಾಗವಹಿಸುವಿಕೆ, ಹೂಡಿಕೆ, ನಾವೀನ್ಯತೆ ಮತ್ತು ತಂತ್ರಜ್ಞಾನ ಆಧಾರಿತ ಬೆಳವಣಿಗೆಗೆ ಅನುಕೂಲಕರ ವಾತಾವರಣವನ್ನು ನಿರ್ಮಿಸಿವೆ. ಈ ಕ್ರಮಗಳು ಸಾಂಪ್ರದಾಯಿಕ ಸರ್ಕಾರಿ ನೇತೃತ್ವದ ಬಾಹ್ಯಾಕಾಶ ಚಟುವಟಿಕೆಗಳಿಂದ ಆಚೆಗೆ ಈ ರಂಗವನ್ನು ವಿಸ್ತರಿಸಿವೆ. ಭಾರತ 2020ರಲ್ಲಿ ತನ್ನ ಬಾಹ್ಯಾಕಾಶ ರಂಗವನ್ನು ಖಾಸಗಿ ಭಾಗವಹಿಸುವಿಕೆಗೆ ಮುಕ್ತಗೊಳಿಸಿತು. ಇದು ಉಪಗ್ರಹಗಳು, ಉಡಾವಣಾ ವ್ಯವಸ್ಥೆ ಮತ್ತು ಬಾಹ್ಯಾಕಾಶ ಅನ್ವಿಕೆಗಳಲ್ಲಿ ಉದ್ಯಮಗಳು ಹಾಗೂ ಸ್ಟಾರ್ಟ್ಅಪ್ಗಳಿಗೆ ಅವಕಾಶ ಮಾಡಿಕೊಟ್ಟಿತು. ಭಾರತೀಯ ಬಾಹ್ಯಾಕಾಶ ನೀತಿ 2023 ಬಾಹ್ಯಾಕಾಶ ಮೌಲ್ಯ ಸರಪಳಿಯಾದ್ಯಂತ ಖಾಸಗಿ ಭಾಗವಹಿಸುವಿಕೆಯನ್ನು ಮತ್ತಷ್ಟು ವಿಸ್ತರಿಸಿತು. ಇದು ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಮತ್ತು ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಅಂಡ್ ಆಥರೈಸೇಷನ್ ಸೆಂಟರ್ನ ಪಾತ್ರಗಳು ಮತ್ತು ಜವಾಬ್ದಾರಿಗಳನ್ನು ಸಹ ವ್ಯಾಖ್ಯಾನಿಸಿತು. ಇಸ್ರೋದ ವಾಣಿಜ್ಯ ವಿಭಾಗವಾದ ಎನ್ಎಸ್ಐಎಲ್ ಉಡಾವಣೆ, ಉಪಗ್ರಹ ಮತ್ತು ಬಾಹ್ಯಾಕಾಶ ಆಧಾರಿತ ಸೇವೆಗಳನ್ನು ಒದಗಿಸುತ್ತದೆ. ಇದರ ಆದಾಯವು 2021-22 ಹಣಕಾಸು ವರ್ಷದಲ್ಲಿ 321.77 ಕೋಟಿ ರೂಪಾಯಿಯಿಂದ 2024-25 ಹಣಕಾಸು ವರ್ಷದಲ್ಲಿ 3,000 ಕೋಟಿ ರೂಪಾಯಿಗೂ ಹೆಚ್ಚು ಏರಿಕೆಯಾಗಿದ್ದು, ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಬೆಳೆಯುತ್ತಿರುವ ವಾಣಿಜ್ಯೀಕರಣವನ್ನು ಪ್ರತಿಬಿಂಬಿಸುತ್ತದೆ. ಇಂದಿನವರೆಗೆ ಇಸ್ರೋ ಬಾಹ್ಯಾಕಾಶ ಇಲಾಖೆಯಲ್ಲಿ ಅಭಿವೃದ್ಧಿಪಡಿಸಲಾದ 83 ತಂತ್ರಜ್ಞಾನಗಳನ್ನು ಭಾರತೀಯ ಉದ್ಯಮಕ್ಕೆ ಹಸ್ತಾಂತರಿಸಲು ಎನ್ಎಸ್ಐಎಲ್ 118 ತಂತ್ರಜ್ಞಾನ ವರ್ಗಾವಣೆ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಇನ್ಸ್ಪೇಸ್ ಏಕಗವಾಕ್ಷಿ ವ್ಯವಸ್ಥೆಯ ಮೂಲಕ ಖಾಸಗಿ ಬಾಹ್ಯಾಕಾಶ ಚಟುವಟಿಕೆಗಳನ್ನು ಸಾಧ್ಯವಾಗಿಸುತ್ತದೆ. ಇದು 31 ಜನವರಿ 2026 ಹೊತ್ತಿಗೆ ಉದ್ಯಮಗಳು ಮತ್ತು ಸ್ಟಾರ್ಟ್ಅಪ್ಗಳಿಗೆ ಇಸ್ರೋದ 71 ತಂತ್ರಜ್ಞಾನ ವರ್ಗಾವಣೆಗಳನ್ನು ಸುಗಮಗೊಳಿಸಿದೆ. ಫೆಬ್ರವರಿ 2024ರಲ್ಲಿ ಬಾಹ್ಯಾಕಾಶ ಕ್ಷೇತ್ರಕ್ಕಾಗಿ ವಿದೇಶಿ ನೇರ ಹೂಡಿಕೆ ನಿಯಮಗಳನ್ನು ಸಡಿಲಗೊಳಿಸಲಾಯಿತು. ಉಪಗ್ರಹ ತಯಾರಿಕೆ ಮತ್ತು ಕಾರ್ಯಾಚರಣೆಗಳಿಗೆ ಶೇಕಡ 74%, ಉಡಾವಣಾ ವಾಹನಗಳು ಮತ್ತು ಸ್ಪೇಸ್ ಪೋರ್ಟ್ಗಳಿಗೆ ಶೇಕಡ 49%, ಹಾಗೂ ಉಪಗ್ರಹ ಮತ್ತು ಗ್ರೌಂಡ್ ಸೆಗ್ಮೆಂಟ್ ಘಟಕಗಳಿಗೆ ಶೇಕಡ 100%, ಎಫ್ಡಿಐಗೆ ಸ್ವಯಂ ಚಾಲಿತ ಮಾರ್ಗದಲ್ಲಿ ಅನುಮತಿ ನೀಡಲಾಗಿದೆ. ನಾಮ್ಸ್ ಗೈಡ್ಲೈನ್ಸ್ ಮತ್ತು ಪ್ರೊಸೀಜರ್ಸ್ 2024 ಪಾರದರ್ಶಕ ಅಧಿಕಾರ ಮತ್ತು ಅನುಸರಣೆ ಅಗತ್ಯಗಳನ್ನು ಸ್ಥಾಪಿಸಿತು. ಈ ಚೌಕಟ್ಟು ನಿಯಂತ್ರಕ ಮುನ್ಸೂಚನೆ ಮತ್ತು ಸುಲಭ ವ್ಯವಹಾರವನ್ನು ಹೆಚ್ಚಿಸುತ್ತದೆ. ಗುರಿ ಆಧಾರಿತ ಹಣಕಾಸು ಬೆಂಬಲವು ಭಾರತದ ಖಾಸಗಿ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಇನ್ಸ್ಪೇಸ್ ಸೀಡ್ ಫಂಡ್ ಯೋಜನೆಯು ಆರಂಭಿಕ ಹಂತದ ಬಾಹ್ಯಾಕಾಶ ಸ್ಟಾರ್ಟ್ಅಪ್ಗಳನ್ನು ಬೆಂಬಲಿಸುತ್ತದೆ. 1,000 ಕೋಟಿ ರೂಪಾಯಿಗಳ ವೆಂಚರ್ ಕ್ಯಾಪಿಟಲ್ ಫಂಡ್ ಬೆಳವಣಿಗೆಯ ಬಂಡವಾಳವನ್ನು ಒದಗಿಸುತ್ತದೆ, ಹಾಗೂ 500 ಕೋಟಿ ರೂಪಾಯಿ ಟೆಕ್ನಾಲಜಿ ಅಡಾಪ್ಷನ್ ಫಂಡ್ ಬಾಹ್ಯಾಕಾಶ ತಂತ್ರಜ್ಞಾನಗಳ ವಿಶಾಲ ನಿಯೋಜನೆಯನ್ನು ಸಾಧ್ಯವಾಗಿಸುತ್ತದೆ. ಇದಲ್ಲದೆ ಉಪಗ್ರಹ ಬಸ್ ಸಾಮರ್ಥ್ಯಗಳ ಅಭಿವೃದ್ಧಿಯನ್ನು ಬೆಂಬಲಿಸಲು ಸ್ಯಾಟಲೈಟ್ ಬಸ್ ಆಸ್ ಎ ಸರ್ವಿಸ್ ಯೋಜನೆಗೆ 75 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮವು ಉಪಗ್ರಹ ಅಭಿವೃದ್ಧಿಯಿಂದ ಚಂದ್ರ, ಮಂಗಳ ಮತ್ತು ಸೌರ ಮಂಡಲದಾದ್ಯಂತ ಸಂಕೀರ್ಣ ಮಿಷನ್ಗಳವರೆಗೆ ಪ್ರಗತಿ ಸಾಧಿಸಿದೆ. ಸಾಧನೆಗಳು, ಪರಿಶೋಧನೆ, ದಿಕ್ಸೂಚಿ, ವಿಜ್ಞಾನ ಮತ್ತು ಸುಧಾರಿತ ಬಾಹ್ಯಾಕಾಶ ಕಾರ್ಯಾಚರಣೆಗಳಲ್ಲಿ ಬೆಳೆಯುತ್ತಿರುವ ಸಾಮರ್ಥ್ಯಗಳನ್ನು ಪ್ರದರ್ಶಿಸುತ್ತವೆ. ಭಾರತ 4 ಸ್ವದೇಶಿ ಉಡಾವಣಾ ವಾಹನಗಳನ್ನು ಕಾರ್ಯಾಚರಣೆಗೆ ತಂದಿದೆ. ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್,

जियो सिंक्रोनस सैटेलाइट लॉन्च व्हीकल, जियो सिंक्रोनस सैटेलाइट लॉन्च व्हीकल मार्क 3 ಮತ್ತು ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಈ ಉಡಾವಣಾ ವಾಹನಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಗ್ರಾಹಕರ ವಾಣಿಜ್ಯ ಉಡಾವಣೆಗಳ ಹೊರತಾಗಿ ಭೂಪರಿವೀಕ್ಷಣೆ, ಸಂಪರ್ಕ, ದಿಕ್ಸೂಚಿ, ಬಾಹ್ಯಾಕಾಶ ವಿಜ್ಞಾನ ಮತ್ತು ಪರಿಶೋಧನೆಯನ್ನು ಬೆಂಬಲಿಸುತ್ತವೆ. ಕಳೆದ 3 ವರ್ಷಗಳಲ್ಲಿ ಭಾರತ 11 ರಾಷ್ಟ್ರೀಯ ಉಪಗ್ರಹಗಳು ಮತ್ತು ಅಂತಾರಾಷ್ಟ್ರೀಯ ಗ್ರಾಹಕರಿಗಾಗಿ 9 ಉಪಗ್ರಹಗಳನ್ನು ಹೊತ್ತೊಯ್ಯುವ ಮೂಲಕ 12 ಉಡಾವಣಾ ವಾಹನ ಮಿಷನ್ಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಶ್ರೀಹರಿಕೋಟಾ ಪ್ರಸ್ತುತ 2 ಕಾರ್ಯಾಚರಣೆಯ ಉಡಾವಣಾ ವೇದಿಕೆಯನ್ನು ಹೊಂದಿದೆ ಮತ್ತು ಮುಂದಿನ ಪೀಳಿಗೆಯ ಉಡಾವಣಾ ವಾಹನಗಳಿಗಾಗಿ 3ನೆಯದನ್ನು ಸ್ಥಾಪಿಸಲಾಗುತ್ತಿದೆ. ತಮಿಳುನಾಡಿನ ಕುಲಶೇಖರ ಪಟ್ಟಿನಂ ಕೂಡ ಸ್ಮಾಲ್ ಸೆಟಲೈಟ್ ಲಾಂಚ್ ವೆಹಿಕಲ್ಸ್ ಮತ್ತು ಖಾಸಗಿ ವಲಯದ ಉಡಾವಣೆಗಳಿಗಾಗಿ ಭಾರತದ 2ನೇ ರಾಕೆಟ್ ಉಡಾವಣಾ ತಾಣವಾಗಿ ಹೊರಹೊಮ್ಮುತ್ತಿದೆ. 2008ರ ಚಂದ್ರಯಾನ 1 ಭಾರತದ ಮೊದಲ ಚಂದ್ರ ಮಿಷನ್ ಆಗಿದ್ದು ಚಂದ್ರನ ಮೇಲ್ಮೈನಲ್ಲಿ ನೀರಿನ ಅಣುಗಳು ಮತ್ತು ಹೈಡ್ರಾಕ್ಸಿಲ್ ಅನ್ನು ಪತ್ತೆಹಚ್ಚಿತು. ಇದು ಜಾಗತಿಕ ಚಂದ್ರ ವಿಜ್ಞಾನಕ್ಕೆ ಕೊಡುಗೆ ನೀಡಿದ ದೇಶವಾಗಿ ಭಾರತವನ್ನು ಸ್ಥಾಪಿಸಿತು. 2019ರ ಚಂದ್ರಯಾನ 2 100 ಕಿಲೋಮೀಟರ್ ಎತ್ತರದಿಂದ ಕಾರ್ಯಾಚರಣೆ ನಡೆಸಿತು ಮತ್ತು 30 ಸೆಂಟಿಮೀಟರ್ ವರೆಗಿನ ರೆಸಲ್ಯೂಷನ್ನಲ್ಲಿ ಚಂದ್ರನ ಚಿತ್ರಗಳನ್ನು ತೆಗೆಯಿತು. ಇದು ಚಂದ್ರನ ಆರ್ಬಿಟರ್ ಪ್ಲಾಟ್ಫಾರ್ಮ್ನಿಂದ ತೆಗೆಯಲಾದ ಅತ್ಯುನ್ನತ ರೆಸಲ್ಯೂಷನ್ ಆಪ್ಟಿಕಲ್ ಚಿತ್ರಗಳಾಗಿವೆ. 2023ರ ಚಂದ್ರಯಾನ 3 ಭಾರತವನ್ನು ಚಂದ್ರನ ದಕ್ಷಿಣ ಧ್ರುವದ ಬಳಿ ಸಾಫ್ಟ್ ಲ್ಯಾಂಡ್ ಮಾಡಿದ ಮೊದಲ ದೇಶವನ್ನಾಗಿ ಮತ್ತು ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡ್ ಮಾಡಿದ 4ನೇ ರಾಷ್ಟ್ರವನ್ನಾಗಿ ಮಾಡಿತು. ಚಂದ್ರಯಾನ 4 ಈ ಮಿಷನ್ ಚಂದ್ರನ ಮಾದರಿ ಸಂಗ್ರಹಣೆ, ಚಂದ್ರನ ಮೇಲ್ಮೈನಿಂದ ಮೇಲಕ್ಕೇರುವುದು ಮತ್ತು ಮಾದರಿಯನ್ನು ಭೂಮಿಗೆ ಮರಳಿ ತರುವುದನ್ನು ಧ್ಯೇಯವಾಗಿಸಿಕೊಂಡಿದೆ. ಈ ಮಿಷನ್ನ ಯೋಜಿತ ಸಮಯ 2027 ಆಗಿದೆ. ಚಂದ್ರಯಾನ 5 ಲುಪೆಕ್ಸ್ ಜಂಟಿ ಇಸ್ರೋ ಜಾಕ್ಸ್ ಮಿಷನ್ ಆಗಿದ್ದು ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಬಳಿ ಚಂದ್ರನ ನೀರು ಸೇರಿದಂತೆ ಚಂದ್ರನ ಅವಿಶೀಲತೆಗಳನ್ನು ಅಧ್ಯಯನ ಮಾಡುತ್ತದೆ. ಮಂಗಳಯಾನ 2014ರ ಸೆಪ್ಟೆಂಬರ್ 24ರಂದು ಮಂಗಳ ಗ್ರಹದ ಕಕ್ಷೆಯನ್ನು ಸೇರಿತು. ಇದು ಭಾರತದ ಮೊದಲ ಗ್ರಹಾಂತರ ಮಿಷನ್ ಆಗಿದೆ. ಈ ನೌಕೆಯು ಯೋಜಿತ 6 ತಿಂಗಳ ಅವಧಿಯನ್ನು ಮೀರಿ 8 ವರ್ಷಗಳಿಗೂ ಹೆಚ್ಚು ಕಾಲ ಕಾರ್ಯನಿರ್ವಹಿಸಿತು. ಆಸ್ಟ್ರೋಸ್ಯಾಟ್ ಎಕ್ಸ್ರೇ, ಆಪ್ಟಿಕಲ್ ಮತ್ತು ಯುವಿ ಸ್ಪೆಕ್ಟ್ರಲ್ ಬ್ಯಾಂಡ್ಗಳಲ್ಲಿ ಏಕಕಾಲದಲ್ಲಿ ಖಗೋಳ ಮೂಲಗಳನ್ನು ಅಧ್ಯಯನ ಮಾಡುವ ಉದ್ದೇಶವನ್ನು ಹೊಂದಿರುವ ಭಾರತದ ಮೊದಲ ಮೀಸಲಾದ ಖಗೋಳಶಾಸ್ತ್ರ ಮಿಷನ್ ಆಗಿದೆ. 2023ರ ಆದಿತ್ಯ L1 ಸೂರ್ಯನನ್ನು ಅಧ್ಯಯನ ಮಾಡಲು ಭಾರತದ ಮೊದಲ ಬಾಹ್ಯಾಕಾಶ ಆಧಾರಿತ ಮಿಷನ್ ಆಗಿದೆ. ಇದನ್ನು ಭೂಮಿಯಿಂದ ಸುಮಾರು 1.5 ಮಿಲಿಯನ್ ಕಿಲೋಮೀಟರ್ ದೂರವಿರುವ ಸೂರ್ಯ ಭೂಮಿಯ I1 ಬಿಂದುವಿನಲ್ಲಿ ಸ್ಥಾಪಿಸಲಾಗಿದೆ. 27 TBಗೂ ಹೆಚ್ಚು ಸೌರ ದತ್ತಾಂಶವನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡಲಾಗಿದೆ. ಜನವರಿ 2024ರಲ್ಲಿ ಉಡಾವಣೆಗೊಂಡ ಎಕ್ಸ್ಪೋಸ್ಯಾಟ್ ಎಕ್ಸ್ರೇ ಧ್ರುವೀಕರಣ ಖಗೋಳಶಾಸ್ತ್ರದಲ್ಲಿ ಭಾರತದ ಸಾಮರ್ಥ್ಯವನ್ನು ವಿಸ್ತರಿಸಿತು. ಇದು ತೀವ್ರವಾದ ಬಾಹ್ಯಾಕಾಶ ಮೂಲಗಳ ವಿವರವಾದ ಅಧ್ಯಯನಗಳನ್ನು ಸಾಧ್ಯವಾಗಿಸುತ್ತದೆ. ಬಾಹ್ಯಾಕಾಶ ಡಾಕಿಂಗ್ ಪ್ರಯೋಗ ಜನವರಿ 2025 ಸ್ವಾಯತ್ತ ಬಾಹ್ಯಾಕಾಶ ಡಾಕಿಂಗ್ ಮತ್ತು ಅನ್ಡಾಕಿಂಗ್ ಅನ್ನು ಪ್ರದರ್ಶಿಸಿದ 4ನೇ ದೇಶವಾಗಿ ಭಾರತವನ್ನು ಮಾಡಿತು. ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ 25 ಜೂನ್ 2025ರಂದು ಉಡಾವಣೆಯಾದ ಆಕ್ಸಿಯಂ 4 ಮಿಷನ್ನಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಿದ ಭಾರತದ ಮೊದಲ ಗಗನಯಾತ್ರಿಯಾಗಿದ್ದಾರೆ. ಅವರ ಭಾಗವಹಿಸುವಿಕೆಯು ಮಾನವ ಬಾಹ್ಯಾಕಾಶ ಯಾನ ಮತ್ತು ಸೂಕ್ಷ್ಮ ಗುರುತ್ವಾಕರ್ಷಣೆ ಸಂಶೋಧನೆಯಲ್ಲಿ ಭಾರತಕ್ಕೆ ಮೌಲ್ಯಯುತ ಅನುಭವವನ್ನು ನೀಡಿತು. ಆಕ್ಸಿಯಂ 4 ಮಿಷನ್ 15 ಜುಲೈ 2025ರಂದು ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟೆಲೇಷನ್ ಭಾರತದಾದ್ಯಂತ ಮತ್ತು ಅದರ ಗಡಿಯಿಂದ 1500 ಕಿಲೋಮೀಟರ್ ವರೆಗೆ ಸ್ಥಳೀಕರಣ, ನ್ಯಾವಿಗೇಷನ್ ಮತ್ತು ಸಮಯದ ಮಾಹಿತಿಯನ್ನು ಒದಗಿಸುತ್ತದೆ. 2ನೇ ತಲೆಮಾರಿನ ಮೊದಲ 2 ನಾವಿಕ್ ಉಪಗ್ರಹಗಳಾದ NVAS-1 ಮತ್ತು NVAS-2 ಅನುಕ್ರಮವಾಗಿ ಮೇ 2023 ಮತ್ತು ಜನವರಿ 2025ರಲ್ಲಿ ಉಡಾವಣೆ ಮಾಡಲಾಯಿತು. NVAS-3 ಉಡಾವಣೆಗೆ ಸಿದ್ಧವಾಗಿದ್ದರೆ NVAS-4 ಮತ್ತು NVAS-5 ಮುಂದುವರೆದ ಹಂತದ ತಯಾರಿಕೆಯಲ್ಲಿವೆ. 2ನೇ ತಲೆಮಾರಿನ ಉಪಗ್ರಹಗಳು ವ್ಯವಸ್ಥೆಯ ನಂಬಿಕಾರ್ಹತೆ ಮತ್ತು ನಿರಂತರತೆಯನ್ನು ಹೆಚ್ಚಿಸುತ್ತವೆ. ನಾವಿಕ್ ವ್ಯವಸ್ಥೆಯನ್ನು ಪವರ್ ಗ್ರಿಡ್ ಸಿಂಕ್ರೊನೈಸೇಷನ್, ರಿಯಲ್ ಟೈಮ್ ರೈಲ್ ಟ್ರ್ಯಾಕಿಂಗ್, ಆಧಾರ್ ಜಿಯೋ ಟ್ಯಾಗಿಂಗ್ ಮತ್ತು ಮೊಬೈಲ್ ಚಿಪ್ ಸೆಟ್ಗಳಲ್ಲಿ ಸಂಯೋಜಿಸಲಾಗುತ್ತಿದೆ. ಇವು ದೇಶದ ತಾಂತ್ರಿಕ ಸಾಮರ್ಥ್ಯಗಳನ್ನು ಮತ್ತು ಬಾಹ್ಯಾಕಾಶ ರಂಗದಲ್ಲಿ ಜಾಗತಿಕ ಸ್ಥಾನಮಾನವನ್ನು ಬಲಪಡಿಸುತ್ತವೆ. ಭಾರತ ಮಾನವ ಬಾಹ್ಯಾಕಾಶಯಾನ, ಆಳವಾದ ಬಾಹ್ಯಾಕಾಶ ಪರಿಶೋಧನೆ ಮತ್ತು ಸುಧಾರಿತ ಬಾಹ್ಯಾಕಾಶ ಮೂಲಸೌಕರ್ಯಗಳ ಹೊಸ ಹಂತವನ್ನು ಪ್ರವೇಶಿಸುತ್ತಿದೆ. ಗಗನಯಾನ

0: ಸಲಾಗಿದೆ. ಸಿಬ್ಬಂದಿ ಸಹಿತ ಮಿಷನ್ ಅನ್ನು 2027 ವೇಳೆಗೆ ಗುರಿಯಾಗಿಸಲಾಗಿದೆ. ಭಾರತದ ಯೋಜಿತ 5 ಮಾಡ್ಯೂಲ್ಗಳ ಬಾಹ್ಯಾಕಾಶ ನಿಲ್ದಾಣ, ಭಾರತೀಯ ಅಂತರಿಕ್ಷ ಸ್ಟೇಷನ್ ಅನ್ನು 2035 ವೇಳೆಗೆ ಕಾರ್ಯಾಚರಣೆಗೆ ತರುವ ಗುರಿಯನ್ನು ಹೊಂದಿದೆ ಮತ್ತು ಬಿಎಎಸ್ 1 2028 ವೇಳೆಗೆ ಉಡಾವಣೆ ಮಾಡಲು ಯೋಜಿಸಲಾಗಿದೆ. ಭವಿಷ್ಯದ ಚಂದ್ರಯಾನ 4, ಗಗನಯಾನ ಮತ್ತು ಬಿಎಎಸ್ ಮಿಷನ್ಗಳಿಗಾಗಿ ಕಕ್ಷೀಯ ಡಾಕಿಂಗ್ ತಂತ್ರಜ್ಞಾನಗಳನ್ನು ಮುನ್ನಡೆಸಲು ಈ ಮಿಷನ್ಗಳನ್ನು ಅಧ್ಯಯನ ಮಾಡಲಾಗುತ್ತಿದೆ. ಇವು ಬಾಹ್ಯಾಕಾಶ ನೌಕೆಯ ಡಾಕಿಂಗ್, ಮಾದರಿ ವರ್ಗಾವಣೆ, ಸಿಬ್ಬಂದಿ ವರ್ಗಾವಣೆ ಹಾಗೂ ವಿದ್ಯುತ್, ದ್ರವ ಮತ್ತು ಇಂಧನ ವರ್ಗಾವಣೆಯಂತಹ ಸಾಮರ್ಥ್ಯಗಳನ್ನು ಸಾಧ್ಯವಾಗಿಸುತ್ತವೆ. ಮಾರ್ಚ್ 2028 ಉಡಾವಣೆಗಾಗಿ ಗುರಿಯಿಡಲಾಗಿದ್ದ ಈ ಮಿಷನ್ ಶುಕ್ರ ಗ್ರಹದ ಭೂವಿಜ್ಞಾನ, ವಾತಾವರಣ ಮತ್ತು ಆಯಾನುಮಂಡಲವನ್ನು ಅಧ್ಯಯನ ಮಾಡುತ್ತದೆ. ಇದು ಸುಧಾರಿತ ಏರೋ ಬ್ರೇಕಿಂಗ್ ಮತ್ತು ಥರ್ಮಲ್ ಮ್ಯಾನೇಜ್ಮೆಂಟ್ ತಂತ್ರಜ್ಞಾನಗಳನ್ನು ಪ್ರದರ್ಶಿಸುತ್ತದೆ. ಇಸ್ರೋ 200 ಟನ್ ಥ್ರಸ್ಟ್ ಸಾಮರ್ಥ್ಯವಿರುವ ಸೆಮಿ ಕ್ರಯೋಜೆನಿಕ್ ಎಂಜಿನ್ ಅನ್ನು ಅಭಿವೃದ್ಧಿಪಡಿಸುತ್ತಿದೆ. ಇದು ಹೆಚ್ಚು ಶಕ್ತಿಶಾಲಿ ಉಡಾವಣಾ ವಾಹನವನ್ನು ಮತ್ತು ಹೆಚ್ಚಿನ ಪೇಲೋಡ್ ಸಾಮರ್ಥ್ಯವನ್ನು ಸಾಧ್ಯವಾಗಿಸಲಿದೆ. ಉಡಾವಣಾ ವಾಹನ ಮಾರ್ಕ್ 3ಗಾಗಿ ಸೆಮಿ ಕ್ರಯೋಜೆನಿಕ್ ಬೂಸ್ಟರ್ ಹಂತವನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಇದು ಎಲ್ವಿಎಂ 3ನ ಪೇಲೋಡ್ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಿದೆ. ಇಸ್ರೋ ಲಿಕ್ವಿಡ್ ಆಕ್ಸಿಜನ್ ಮೀಥೇನ್ ಚಾಲನೆಯನ್ನು ಬಳಸಿಕೊಂಡು ಭಾಗಶಃ ಮರುಬಳಕೆ ಮಾಡಬಹುದಾದ ಮುಂದಿನ ಪೀಳಿಗೆಯ ಉಡಾವಣಾ ವಾಹನವನ್ನು ಅಭಿವೃದ್ಧಿಪಡಿಸುತ್ತಿದೆ. ಮರುಬಳಕೆ ಮಾಡಬಹುದಾದ ಉಡಾವಣಾ ವಾಹನ ಕಾರ್ಯಕ್ರಮಕ್ಕಾಗಿ ಇಸ್ರೋ ರೆಕ್ಕೆಗಳಿರುವ ಆರ್ಬಿಟಲ್ ಮರುಪ್ರವೇಶ ವಾಹನವನ್ನು ಅಭಿವೃದ್ಧಿಪಡಿಸುತ್ತಿದೆ. ಇದು ಮರುಬಳಕೆ ಮಾಡಬಹುದಾದ ಬಾಹ್ಯಾಕಾಶ ಸಾರಿಗೆಗಾಗಿ ಕಕ್ಷೀಯ ಮರುಪ್ರವೇಶ ಮತ್ತು ರನ್ವೇ ಲ್ಯಾಂಡಿಂಗ್ ಅನ್ನು ಪ್ರದರ್ಶಿಸಲಿದೆ. ಇಸ್ರೋ ಗಾಳಿಯನ್ನು ಬಳಸಿಕೊಂಡು ಚಲಿಸುವ ಪ್ರೊಪಲ್ಷನ್ ವ್ಯವಸ್ಥೆಯನ್ನು ಮತ್ತು ತಂತ್ರಜ್ಞಾನ ಪ್ರದರ್ಶನ ವಾಹನವನ್ನು ಅಭಿವೃದ್ಧಿಪಡಿಸುತ್ತಿದೆ. ಈ ತಂತ್ರಜ್ಞಾನವು ಹೆಚ್ಚು ಸಮರ್ಥವಾದ ವಾತಾವರಣದ ಹಾರಾಟವನ್ನು ಮತ್ತು ಮುನ್ನಡೆದ ಮರುಬಳಕೆ ಮಾಡಬಹುದಾದ ಉಡಾವಣಾ ವ್ಯವಸ್ಥೆಯನ್ನು ಸಾಧ್ಯವಾಗಿಸಲಿದೆ. ಮುಂದಿನ ಹಂತ ಮಾನವ ಬಾಹ್ಯಾಕಾಶಯಾನ, ಗ್ರಹಗಳ ಪರಿಶೋಧನೆ ಮತ್ತು ಸುಧಾರಿತ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಭಾರತದ ಪಾತ್ರವನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ. ಈ ಪ್ರಯತ್ನಗಳು ಪ್ರಮುಖ ಜಾಗತಿಕ ಬಾಹ್ಯಾಕಾಶ ಶಕ್ತಿಯಾಗುವ ಭಾರತದ ಆಕಾಂಕ್ಷೆಗೆ ಬೆಂಬಲ ನೀಡುತ್ತವೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ವಿಷಯ ಬಾಹ್ಯಾಕಾಶ ನಾಯಕತ್ವದತ್ತ ಭಾರತದ ಹೆಜ್ಜೆ. ಬರಹ ಕೃಪೆ, ಕೇಂದ್ರ ವಾರ್ತಾ ಶಾಖೆ, ಬೆಂಗಳೂರು. ಓದಿದವರು ಎಚ್ ಚೇತನಾ ರಾಜೇಂದ್ರ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಕೊಡುಗೆ.
1: ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ.
3: ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ
4: ನಮ್ಮ ದೇಶದ ಆಟೋ ನಮ್ಮಿಂದ ಅದು ಫ್ಲಾಗ್ ನ ನಾವು ನ್ಯಾಷನಲ್ ಅಂತ ಪ್ಲೇ ಮಾಡಿದ್ಮೇಲೆ ಫ್ಲಾಗ್ ನ ಇದ್ ಮಾಡೋದು ನಮ್ಗೆಲ್ಲರಿಗೂ ಅದೊಂದು ಆಸೆ ಇರುತ್ತೆ. ಆಮೇಲೆ ಅದು ಫ್ಲಾಗ್ ಏರ್ಬೇಕಾದ್ರೆ ಖಂಡಿತ ಅವಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಎಷ್ಟೋ ಜನ ಅಳ್ತಾರೆ.
3: ಅಂತಾರಾಷ್ಟ್ರೀಯ ಪ್ಯಾರಾ ಫೆನ್ಸಿಂಗ್ ಕ್ರೀಡಾಪಟು ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ರಾಘವೇಂದ್ರ ಪಿ ಜೊತೆಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಇತ್ತೀಚೆಗೆ ನೈಜೀರಿಯಾದಲ್ಲಿ ನಡೆದ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನ ಟೀಮ್ ಇವೆಂಟ್ನಲ್ಲಿ ಬಂಗಾರದ ಪದಕ ಪಡೆದ ಹಾಗೂ ಏಕಲವ್ಯ ಪ್ರಶಸ್ತಿ ವಿಜೇತರಾದ ಪ್ಯಾರಾ ಫೆನ್ಸರ್ ರಾಘವೇಂದ್ರ ಪಿ ಅವರು. ರಾಘವೇಂದ್ರ ಪಿ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
4: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
3: ಮೊದಲಿಗೆ ಅಭಿನಂದನೆಗಳು ಸರ್, ನಮ್ಮ ನಾಡಿಗೆ ಕೀರ್ತಿಯನ್ನ ತಂದಿದ್ದೀರಿ.
4: ಥ್ಯಾಂಕ್ ಯು ಸೋ ಮಚ್ ಮೇಡಮ್.

0: ಲಂಡನ್ನಲ್ಲಿ ನಡೆದ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿಯ ಪದಕ ಹಾಗೂ ಅದೇ ವರ್ಷ ಏಷ್ಯನ್ ಲಾನ್ ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಪದಕ ಗಳಿಸಿದ ದೇಶದ ಮೊತ್ತ ಮೊದಲ ಪ್ಯಾರಾ ಅಥ್ಲೀಟ್ ನೀವು. ಇಂತಹ ಅತ್ಯುನ್ನತ ಸಾಧನೆಯ ಹಿಂದಿನ ನಿಮ್ಮ ಶ್ರಮದ ಕುರಿತಾಗಿ ಮಾತನಾಡಿ ಸರ್. ಅದು ಗಾಲಿ ಕುರ್ಚಿಯ ಮೇಲೆ ಕತ್ತಿ ವರಸೆ ಅಂದ್ರೆ ಸಾಮಾನ್ಯದ ವಿಷಯ ಅಲ್ಲ.
1: ಹೌದು ಮೇಡಮ್, ಇದು ಏನಾಗುತ್ತೆ, ಫೆನ್ಸಿಂಗ್ ಅನ್ನೋದು ಬಹಳ ಒಂದು ಟಫೆಸ್ಟ್

0: ಇವೆಂಟ್ ಅದು. ನಾವೆಲ್ಲ ವೇರ್ ಮಾಡಬೇಕು, ಒಂದು ಮಾಸ್ಕ್ ಇಂದ ಹಿಡಿದು ಗ್ಲೌಸ್ ಜಾಕೆಟ್ಸ್ ಅದೆಲ್ಲ ವೇರ್ ಮಾಡಿ ನಾವು ವೀಲ್ ಚೇರ್ ಅಲ್ಲಿ ಆಡೋದು. ನಾರ್ಮಲ್ ಆದ್ರೆ ಫೆನ್ಸಿಂಗ್ ನ ಸ್ಟ್ಯಾಂಡಿಂಗ್ ಅಲ್ಲಿ ಆಡ್ತಾರೆ, ಸೊ ಅಷ್ಟು ಪ್ರಾಬ್ಲಮ್.
1: ಕಾಲಿನ ಆಧಾರನೂ ಇರ್ತದೆ.
0: ಹೌದು, ನಮ್ಗೆ ಇಲ್ಲಿ ಏನು ಫ್ರೀಡಮ್ ಇರೋದಿಲ್ಲ, ನಮ್ನ ಲಾಕ್ ಮಾಡಿರ್ತಾರೆ, ವೀಲ್ ಚೇರ್ ಅಲ್ಲೇ ಕುಂತು ವೀಲ್ ಚೇರ್ ಅಲ್ಲೇ ಆಡಬೇಕು. ಸೊ ನಮ್ಮ ಬಾಡಿ ತುಂಬಾ ಸ್ಟ್ರೈನ್ ತಗೊಳುತ್ತೆ, ನಾರ್ಮಲ್ ಪ್ಲೇಯರ್ಸ್ಗಿಂತ ವೀಲ್ ಚೇರ್ ಫೆನ್ಸರ್ಸ್ಗೆ ತುಂಬಾ ಸ್ಟ್ರೈನ್ ತಗೊಳುತ್ತೆ. ಸೊ ಇದೆಲ್ಲ ಒಂದು ನಡುವೆ ನಾವು ಪ್ರಾಕ್ಟೀಸ್ ಮಾಡಿಕೊಂಡು ಡ್ಯೂಟಿಗೂ ಹೋಗಿ ಆಫೀಸ್ ವರ್ಕು ಮುಗಿಸಿ ಪ್ರಾಕ್ಟೀಸ್ ಟೈಮ್ ಕೊಡೋದು ಬಹಳ ಕಷ್ಟ ನಮಗೆ. ಸೊ ಅಂತದ್ರಲ್ಲೂ ನಾನು ಟೈಮ್ನ ಅಡ್ಜಸ್ಟ್ ಮಾಡಿಕೊಂಡು ಆಫೀಸ್ ವರ್ಕ್ ಜೊತೆಗೆ ಕ್ರೀಡಾ ಚಟುವಟಿಕೆಗಳನ್ನು ನಾನು ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಓವರ್ಸ್ ಅಲ್ಲಿ ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ ಲಂಡನ್ ಅಲ್ಲಿ ಸಿಂಗಲ್ ಇವೆಂಟ್ ಅಲ್ಲಿ ಒಂದು ಸಿಲ್ವರ್ ಮೆಡಲ್, ಗ್ರೂಪ್ ಇವೆಂಟ್ ಅಲ್ಲಿ ಒಂದು ಸಿಲ್ವರ್ ಮೆಡಲ್, ಟೋಟಲ್ 2 ಸಿಲ್ವರ್ ಮೆಡಲ್ ಲಂಡನ್ ಅಲ್ಲಿ. ಬಟ್ ಫೇರ್ ಅಫೆನ್ಸ್ ಇಂದ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಮೆಡಲ್ ಆಗಿದ್ದು ಲಂಡನ್ ಅಲ್ಲಿ.
1: ಈ ಕತ್ತಿ ವರಸೆ ಅನ್ನೋ ಕ್ರೀಡೆ ಇದೆ ಅಲ್ಲ, ಅದರಲ್ಲೂ ನೀವು ಆರಿಸಿಕೊಂಡಂತಹ ಎಪಿ ವಿಭಾಗದಲ್ಲಿ ಕತ್ತಿ ಭಾರವಾಗಿರ್ತದೆ, ನೀವು ವೀಲ್ ಚೇರ್ ನಲ್ಲಿ ಕುಳಿತು ಆಡುವಾಗ ನಿಮಗೆ ಬಲ ಸಾಲುತ್ತಾ ಸರ್?
0: ಸಾಲೋದಿಲ್ಲ ಮೇಡಮ್, ಯಾಕಂದ್ರೆ ಅದು ವೈಟ್ ಇರುತ್ತೆ, ಆಮೇಲೆ ನಮ್ಗೆ ಕಾಲ್ ಸ್ಟ್ರೆಂತ್ ಇರೋದ್ರಿಂದ ಮೂವ್ಮೆಂಟ್ ಮಾಡ್ಬೇಕಾಗುತ್ತೆ ವಿತ್ ಎಲ್ಲಾ ವೆಪನ್ಸ್ ವಿತ್ ಎಲ್ಲಾ ಇಕ್ವಿಪ್ಮೆಂಟ್ಸ್ ಹಾಕೊಂಡು ನಾವು ಜಾಕೆಟ್ಸ್ ಹಾಕೊಂಡು ವೇರ್ ಮಾಡ್ಕೊಂಡು ನಾವು ಪ್ರಾಕ್ಟೀಸ್ ಮಾಡೋದು. ನಮ್ ಮೇಲೆ ಇನ್ನೊಂದು ಭಾರ ಕುಂತಂಗಾಗಿರುತ್ತೆ, ಅದು ವೈಟ್ಸ್ ಜಾಸ್ತಿ ಇರುತ್ತೆ. ಸೊ ಅದ್ರ ಜೊತೆ ಮೂವ್ಮೆಂಟ್ ಮಾಡ್ಬೇಕು ನಾವು ಪಾಯಿಂಟ್ಸ್ ತಗೊಬೇಕಾದ್ರೆ, ಅದು ಬಹಳ ಡಿಫಿಕಲ್ಟ್ ಮೇಡಮ್ ನಮ್ಗೆ ಅದು.
1: ಸರ್ ಹೇಳಿ ನಿಮ್ಮ ಹಿನ್ನೆಲೆಯ ಕುರಿತಾಗಿ. ಯಾಕಂದ್ರೆ ಈ ಗಾಲಿ ಕುರ್ಚಿ ವೀಲ್ ಚೇರ್ ನಿಮ್ಮ ಬದುಕಿಗೆ ಅನಿವಾರ್ಯ ಆಗಿದ್ದು ಹೇಗೆ, ಈ ಸ್ಥಿತಿಗೆ ಬರಲು ಕಾರಣ ಏನು?
0: ಮೇಡಮ್ ಆಕ್ಚುಲಿ ನಾನು ಬೈ ಬರ್ತ್ ನಾರ್ಮಲ್, ಅಪ್ ಟು 8 ಇಯರ್ಸ್ ವರೆಗೂ ನಾನು ನಾರ್ಮಲ್. ಸೊ 8 ಇಯರ್ಸ್ ಆದ್ಮೇಲೆ ಒಂದ್ ದಿವಸ ಐ ಫಿಯರ್ ಜ್ವರ ಬರುತ್ತೆ ನನಗೆ. ಐ ಫಿಯರ್ ಜ್ವರ ಬಂದಾಗ ನಮ್ ತಂದೆಯವ್ರು ಏನ್ ಮಾಡ್ತಾರೆ, ಡಾಕ್ಟರ್ ಶಾಪ್ ಕರ್ಕೊಂಡು ಹೋಗ್ತಾರೆ. ಅವ್ರೇನ್ ಮಾಡ್ತಾರೆ, ಡಾಕ್ಟರ್ ಪೆನ್ಸಿಲ್ ಇಂಜೆಕ್ಷನ್ ನ ಚಾಯ್ಸ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಅವ್ರು ಯಾರಿಗಾರು ಕೊಡ್ಬೇಕಾದ್ರೆ ಪೆನ್ಸಿಲ್ ಇಂಜೆಕ್ಷನ್ ಒಂದು ಡೋಸ್ ಕೊಟ್ಟು
1: ಟೆಸ್ಟ್ ಮಾಡ್ತಾರೆ,
0: ಟೆಸ್ಟ್ ಮಾಡಿ ರಿಯಾಕ್ಷನ್ ಆಗಲ್ಲ ಅಂದ್ರೆ ಆಮೇಲೆ ಫುಲ್ ಇಂಜೆಕ್ಟ್ ಮಾಡ್ತಾರೆ. ಅವ್ರೇನ್ ಮಾಡ್ಬಿಟ್ರು, ಡಾಕ್ಟರ್ ಐ ಫಿಯರ್ ಜ್ವರಕ್ಕೆ ಒಂದೇ ಸಾರಿ ಫುಲ್ ಡೋಸ್ ನ ತಗೊಂಡು ಇಂಜೆಕ್ಟ್ ಮಾಡ್ಬಿಟ್ರು. ನೈಟ್ ಕೊಟ್ಟಿದ್ದಷ್ಟೇ, ಮಾರ್ನಿಂಗ್ ನಮ್ ತಂದೆ ಸ್ಕೂಲ್ಗೆ ಬರ್ತಾ ಇರೋ, ನನಗೆ ಕತ್ತು ಬಿಟ್ಟು ಯಾವ ಭಾಗನು ಸ್ವಾಧೀನ ಇಲ್ಲ,
1: ಸಂಪೂರ್ಣವಾದ ದೇಹ ಸ್ವಾಧೀನ ಕಳೆದುಕೊಂಡ್ಬಿಟ್ಟಿದೆ,
0: ಸಂಪೂರ್ಣವಾಗಿ ನನ್ನ ದೇಹದಲ್ಲಿ ಯಾವ ಒಂದು ಇದನ್ನು ವರ್ಕ್ ಮಾಡ್ತಾ ಇಲ್ಲ. ಸೊ ಆಮೇಲೆ ನಮ್ ತಂದೆ ಎತ್ತಿ ಹಿಂಗೆ ಕುಂಡಿಸ್ತಾರೆ, ಕುಂಡಿಸಿದ ತಕ್ಷಣ ತಿರ್ಗಾ ನಾನು ಹಂಗೆ ಬಿದ್ದೋಗ್ತೇನೆ ಕೆಳಗಡೆ. ಸೊ ಗಾಬರಿಯಾಗಿ ಆಗ ಒಂದ್ ವರ್ಷ ಸೆಂಟ್ ಜಾನ್ ಹಾಸ್ಪಿಟಲ್ ಮಡಿವಾಳ, ಅಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ. ಅಲ್ಲಿ ನಾನಾ ತರದ ಟ್ರೀಟ್ಮೆಂಟ್, ಎಲ್ಲರೂ ಮೇಲ್ಗಡೆ ನರ್ಕ ನೋಡಿದೀವಿ ಅಂತಾರೆ, ನಾನು ಭೂಮಿಲಿ ನರ್ಕ ನೋಡ್ದಂಗ ಆಯ್ತು. ಒಂದ್ ವರ್ಷ ಟ್ರೀಟ್ಮೆಂಟ್ ಕೊಟ್ಮೇಲೆ
1: ಇದು ವೈದ್ಯರ ನಿರ್ಲಕ್ಷ್ಯ.
0: ಹೌದು, ಪಕ್ಕ ವೈದ್ಯರ ನಿರ್ಲಕ್ಷ್ಯ.
1: ಏನ್ ಹೇಳಿದ್ರು ಸರ್ ಆಮೇಲೆ?
0: ಆಗ ಒಂದು 35 ಇಯರ್ಸ್ ಬ್ಯಾಕ್ ಮೇಡಮ್, ಅದು ನಮ್ಮಲ್ಲಿ ಅವಾಗ ಬಿಟ್ಬಿಟ್ರೆ ಆಕ್ಚುಲಿ ಬಿಡಬಾರ್ದಾಯ್ತು. ನನ್ನಂತವ್ರು ಎಷ್ಟೋ ಜನಕ್ಕೆ ಅದು ಕೊಟ್ಟು ಆ ತರ ಮಿಸ್ಗೈಡ್ ಆಗಿ ಈಗ ನಮ್ಗೆ ಲೈಫ್ ಲಾಂಗ್ ಸಫರ್ ಪಡ್ತಾ ಇದೀವಿ. ಸೊ ಇನ್ನೂ ಎಷ್ಟು ಜನಕ್ಕೆ ಆತರ ಆಗಿದೆಯೋ ಗೊತ್ತಿಲ್ಲ, ನಾವು ಅವತ್ತೇ ಅವ್ರನ್ನ ಒಂದು ಪನಿಷ್ ಮಾಡಿಸ್ಬೇಕಾಯ್ತು. ಅವಾಗ ಹಿಂಗಾದ್ಮೇಲೆ ಇನ್ನೇನು ಅವ್ನು ಕೇಳೋದು ಅಂತ ನಮ್ಮ ಮನೇಲೂ ಬಿಟ್ಬಿಟ್ರು.
1: ಸೊ ಅದಾದ್ರೆ ಲೈಫ್ ಲಾಂಗ್ ನೀವು ಸಫರ್?
0: ನಾನ್ ಸಫರ್ ಪಡ್ತಾ ಇದ್ದೀನಿ. ಹಾಗಾಗಿ ಅದಾದ್ಮೇಲೆ ಒಂದು ಛಲ ಇತ್ತು ಮೇಡಮ್, ನನಗೆ ಏನಾದ್ರು ಒಂದು ಸಾಧಿಸ್ಬೇಕು ಲೈಫ್ ಅಲ್ಲಿ. ಯಾಕೆ ಫಿಸಿಕಲಿ ಛಲ ಆದ್ಮೇಲೆ ನಮ್ಗೆ ಅಷ್ಟು ಸಪೋರ್ಟ್ ಆಗ್ಲಿ ವ್ಯಾಲ್ಯೂಸ್ ಅಲ್ಲಿ ಇರೋದಿಲ್ಲ ಅಂದ್ರೆ, ಕೇವಲ ನೋಡ್ತಾ ಇವ್ರ ಕೈಲಿ ಇನ್ನೇನು ಆಗೋದಿಲ್ಲ ಅನ್ನೋ ಒಂದು ಮನೋಭಾವ ಜಾಸ್ತಿ ಇರುತ್ತೆ. ಬಟ್ ನನಗೆ ಕ್ರೀಡೆ ಅಂದ್ರೆ ಚಿಕ್ಕ ವಯಸ್ಸಿಂದ ಬಹಳ ಹುಚ್ಚು.
1: 8 ವಯಸ್ಸಿನಲ್ಲಿ ಹೀಗಾಯ್ತು ನಿಮ್ಗೆ, ಏನಾಗಿದೆ ಅನ್ನೋ ಒಂದು ಪರಿಜ್ಞಾನನೂ ಇರಲ್ಲ.
0: ಹೌದು,
1: ಅಂತ ವಯಸ್ಸಿನಲ್ಲಿ ನಿಮ್ಗೆ ಹೀಗಾಯ್ತು. ನಂತರ ನಿಧಾನವಾಗಿ ಬುದ್ಧಿ ಬಂದ ನಂತರ ಬೇರೆಯವ್ರನ್ನೆಲ್ಲ ನೋಡುವಾಗ ಏನ್ ಅನಿಸ್ತಿತ್ತು ಸರ್ ಶಾಲೆಯಲ್ಲಿ?
0: ಅದು ತುಂಬಾ ಫೀಲ್ ಆಗೋದು ಮೇಡಮ್, ಅದು ನನಗೆ ಯಾಕೆ ದೇವ್ರ ಈ ತರ ಆಯ್ತು. ಈಗ ಎಲ್ಲಾರು ಆಟ ಆಡ್ಬೇಕಾದ್ರೆ ಸ್ಕೂಲ್ಗಳಾಗಲಿ ಗ್ರೌಂಡ್ ಅಲ್ಲಿ ಆಗ್ಲಿ ಆಟ ಆಡ್ಬೇಕಾರೆ ಓಡಾಡ್ಬೇಕಾರೆ ಎಲ್ಲಾ ಫೀಲ್ ಆಗೋದು, ನನಗೆ ಆಗ್ತಾ ಇರ್ಲಿಲ್ಲ. ಅದು ಯಾವಾಗ್ಲೂ ದೇವ್ರಿಗೆ ಬೈಕೊಂತ ಇದೆ ನಾನು, ಎಲ್ಲಾರನ್ನು ಈಗಿಟ್ಟು ನನಗೆ ಯಾಕೆ ಹಿಂಗ್ ಆಯ್ತು. ಯಾಕಂದ್ರೆ ನನಗೆ ಕ್ರೀಡೆಲಿ ಬಹಳ ಹುಚ್ಚಿದ್ರಿಂದ, ಆಸಕ್ತಿ ಇದ್ರಿಂದ ನಮ್ ಸ್ಕೂಲ್ ಲೈಫ್ ಇಂದ ನಾನು ಯಾವ ಸ್ಪೋರ್ಟ್ಸ್ ಆಡಕ್ ಆಗ್ತಿರ್ಲಿಲ್ಲ. ನಾನು ಒಂದ್ ಕಡೆ ಸುಮ್ನೆ ಕುತ್ಕೊಬೇಕಾಯ್ತು, ಎಲ್ಲಾರು ಆಟ ಆಡ್ತಾ ಇರೋ ನಾನು ನೋಡ್ಬೇಕಾಯ್ತು, ಅದು ನನಗೆ ಬಹಳ ಹಿಂಸೆ ಆಗ್ತಾ ಇತ್ತು. ಅದು
1: ಸಂಪೂರ್ಣ ದೇಹ ಸ್ವಾಧೀನ ಕಳೆದುಕೊಂತು ಅಂತ ಹೇಳಿದ್ರೆ, ಅದು ಹೇಗೆ ನಿಧಾನವಾಗಿ ನಿಮ್ಗೆ ಕಾಲ್ ಅಷ್ಟೇ ಸ್ವಾಧೀನ ಕಳೆದುಕೊಳ್ಳುವ ಸ್ಥಿತಿಗೆ ಬಂತು ಅಂತ?
0: ಅಲ್ಲಿ ಟ್ರೀಟ್ಮೆಂಟ್ ತಗೊಂಡಲ್ಲ ಮೇಡಮ್, 1 ಇಯರ್ ನಾನು ಹಾಸ್ಪಿಟಲ್ ಇದ್ದಾಗ ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲೆ ಅಪ್ಪರ್ ಬಾಡಿಗೆ ಸ್ಲೋ ಆಗಿ ಸ್ಟ್ರೆಂತ್ ಬರಕ್ ಸ್ಟಾರ್ಟ್ ಆಯ್ತು 1 ಇಯರ್ ಟ್ರೀಟ್ಮೆಂಟ್ ಆದ್ಮೇಲೆ. 1 ಇಯರ್ ಆದ್ಮೇಲೆ ನಾನು ಮನೆಯಲ್ಲೇ ಸ್ವಲ್ಪ ನಾನು ವಾಕ್ ಮಾಡಕ್ ಆಗ್ತಿರ್ಲಿಲ್ಲ, ನಾನು ಹಿಂಗೆ ಬಕ್ಕೊಂಡೆ ಓಡಾಡಬೇಕಾಯ್ತು, ನಾನು ನಿಂತ್ಕೊಳಕ್ ಆಗ್ತಿರ್ಲಿಲ್ಲ.
1: 1 ಇಯರ್ ಬಟ್ಟ ಹಾಸಿಗೆಯಲ್ಲೇ ನೀವು?
0: 1 ಇಯರ್ ಪೂರ್ತಿ ಹಾಸ್ಪಿಟಲ್ ಫುಲ್ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಅಪ್ಪರ್ ಬಾಡಿಗೆ ಒಂದ್ ಸ್ವಲ್ಪ ಒಂದು 40% ಸ್ಟ್ರೆಂತ್ ಬಂತು. ಅದಾದ್ಮೇಲೆ ಡಿಸ್ಚಾರ್ಜ್ ಮಾಡಿ ಮನೆ ಕಳಿಸಿದ್ರು. ಮನೇಲಿ ಒಂದ್ ವರ್ಷ ಎಲ್ಲ ನಾನು ರೆಸ್ಟ್ ಮಾಡಿದ್ಮೇಲೆ ಸೊ ರಿಕವರಿ ಆಗಿ ಅಪ್ಪರ್ ಬಾಡಿ ಸ್ಟ್ರೆಂತ್ ಬಂತು. ಆಮೇಲೆ ಕಾಲಿಗೆ ಬರಲಿಲ್ಲ, ಅವಾಗಿದ ಕಾಲ್ ಇದೆ ತರ ಸ್ಟ್ರೆಂತ್ ಇಲ್ದಂಗೆ ಹಿಂಗೆ ವಾಕ್ ಮಾಡ್ಕೊಂಡು ಓಡಾಡ್ತಾ ಇದ್ದೆ.
1: 5 ವರ್ಷಗಳ ಕಾಲ ರಾಜ್ಯ ದೇಹದ್ರಾಢ್ಯ ಸ್ಪರ್ಧೆಯ ಚಾಂಪಿಯನ್ ನೀವು. ಆರಂಭಿಕ ಹಂತದಲ್ಲಿ ನೀವು ಬಾಡಿ ಬಿಲ್ಡರ್ ಅಥವಾ ಬೇರೆ ಸ್ಪೋರ್ಟ್ಸ್ ಅಲ್ಲಿ ಇದ್ರಾ ನೀವು?
0: ಇಲ್ಲ ಮೇಡಮ್, ನನಗೆ ಬೇರೆ ಯಾವ ಸ್ಪೋರ್ಟ್ಸ್ ಗೊತ್ತಿರಲಿಲ್ಲ. ಬಟ್ ನಮ್ ತಂದೆಯವ್ರು ಏನ್ ಮಾಡಿದ್ರು ಅಂದ್ರೆ, ನನಗೆ ಕಾಲಿಗೆ ಆದ್ಮೇಲೆ ನಾನಾ ತರ ಟ್ರೀಟ್ಮೆಂಟ್, ಇಂಗ್ಲಿಷ್ ಮೆಡಿಸಿನ್ಸ್, ಆಯುರ್ವೇದಿಕ್ಸ್, ದೇವರು ಅದು ಇದು ಏನೇನೋ ನಮ್ ತಂದೆ ಟ್ರೈ ಮಾಡಿದ್ರು, ಏನೂ ಆಗಲಿಲ್ಲ. ಬಟ್ ಒಬ್ರು ಸಜೆಷನ್ ಮಾಡಿದ್ರು, ಡೈಲಿ ಅವನಿಗೆ ವ್ಯಾಯಾಮ ಮಾಡಿ.

0: ಮಾಡಿಸಿ ದೇಹಕ್ಕೆ ಸ್ಟ್ರೆಂತ್ ಬರಲಿ, ಕೈ ಕಾಲ್ಗೆಲ್ಲ ಸ್ಟ್ರೆಂತ್ ಬರಲಿ, ಯಾಕಂದ್ರೆ ಎಲ್ಲ ಸ್ಟ್ರೆಂತ್ ಹೋಗ್ಬಿಟ್ಟಿತ್ತು ನಮ್ದು. ಅಂದ್ರೆ ರೆಗ್ಯುಲರ್ ಆಗಿ ಡೈಲಿ 6 to 8 o'clock ನನಗೆ ಬೆಳಿಗ್ಗೆ ಎದ್ದು ವ್ಯಾಯಾಮ ಮಾಡಿಸೋರು. ಆಮೇಲೆ ಆ ಮೀನ್ ಎಣ್ಣೆ ಅಂತ ಬರುತ್ತೆ, ಆ ತರ ಎಲ್ಲ ಪ್ರಯತ್ನ ಪಟ್ಟರು.
1: ಯಾರ್ಯಾರು ಏನೇನು ಹೇಳ್ತಾರೆ, ಯಾವ್ದ್ರಿಂದ ಆದ್ರೂ ಆರಾಮಾಗ್ಲಿ ಅನ್ನೋದು ಅವರ ಭಾವನೆ.
0: ಹೌದು, ಹೆಂಗಾರು ನನ್ನ ಮಗ, ನಾನು ಒಬ್ಬನೇ ಮಗ ನಮ್ಮ ತಂದೆಗೆ, ಸೊ ಅವ್ರಿಗೆ ಏನು ಅಂದ್ರೆ ಮಗ ರಿಕವರಿ ಆಗ್ಲಿ, ಎಲ್ಲ ಎಲ್ಲರಂತೆ ನಾರ್ಮಲ್ ಆಗ್ಲಿ ಅನ್ನೋ ಉದ್ದೇಶ ಆಸೆ ಅವರಿಗೆ. ಬಟ್ ಏನೋ ಟ್ರೈ ಮಾಡಿ, ಬಟ್ ಡೈಲಿ ನನಗೆ ಮೀನೆಣ್ಣೆ ಉಜ್ಜಿ ಎಕ್ಸಸೈಸ್ಗಳು ಮಾಡಿಸಿ, ಆವಾಗಿಂದ ನಾನು ಎಕ್ಸಸೈಸ್ ಚೆನ್ನಾಗಿ ಎಕ್ಸಸೈಸ್ ಮಾಡ್ತಾ ಬಂದೆ. ಸೊ ಹಾಗಾಗಿ ತುಂಬಾ ಫಿಟ್ಟು ಇದ್ದೆ ನಾನು. ಆಮೇಲೆ ಒಂದು ನನಗೆ 2008 ಅಲ್ಲಿ ನನ್ನ ಫ್ರೆಂಡು, ನನ್ನ ಬಾಲ್ಯ ಸ್ನೇಹಿತ ಹವಿ ಅಂತ, ಅವನೊಂದು ಜಿಮ್ ಓಪನ್ ಮಾಡ್ತಾನೆ. ಅವನು ನನ್ನ ಫಿಟ್ನೆಸ್ ನೋಡಿ, ನೀನು ನೆಕ್ಸ್ಟ್ ಈ ತರ ಕಾಂಪಿಟೇಷನ್ ಎಲ್ಲ ಇರುತ್ತೆ ಬಾಡಿ ಬಿಲ್ಡಿಂಗ್, ನೀನು ಟ್ರೈ ಮಾಡು ಅಂತ ಅವನು ಸಜೆಸ್ಟ್ ಮಾಡಿ, ಅವನೇ ಕೋಆಪರೇಟ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಜಿಮ್ ವರ್ಕೌಟ್ ಸ್ಟಾರ್ಟ್ ಮಾಡಿಸ್ತಾನೆ. ಆಲ್ರೆಡಿ ಸ್ವಲ್ಪ ಬಿಲ್ಡ್ ಇತ್ತು ನನ್ನ ಬಾಡಿ, ಅಂದ್ರೆ ಬೇಸಿಕಲಿ ಸ್ಟ್ರೆಂತ್ ಬರ್ಲಿಂದ ಮಾಡ್ಕೊಂಡಿದ್ದು ನಾನು. ವರ್ಕೌಟ್ ಎಲ್ಲ ಮಾಡಿಸಿ ರೆಡಿ ಮಾಡಿ ಒಂದು ದೊಡ್ಡಬಳ್ಳಾಪುರದವರೊಂದು ಕಾಂಪಿಟೇಷನ್ ನಡೀತು ಬಾಡಿ ಬಿಲ್ಡಿಂಗ್, ನವಚೇತನ ಅಂತ ನಮಗೆ ಟೈಟಲ್ ಕೊಡ್ತಾರೆ ಆ ಬಾಡಿ ಬಿಲ್ಡಿಂಗ್. ಅದ್ರಲ್ಲಿ ಫಸ್ಟ್ ಟೈಮ್ ನನಗೆ ಸಿಲ್ವರ್ ಮೆಡಲ್ ಆಯ್ತು.
1: ಸೊ ಅವಾಗಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಯ್ತು ಅಂತ ಹೇಳಿ.
0: ಖಂಡಿತ, ಅವಾಗಿಂದ ನನಗೆ ಬಹಳ ಇನ್ನೂ ಇಂಟ್ರೆಸ್ಟ್ ಬಂತು, ಸ್ಫೂರ್ತಿ ಬಂತು, ಜನಗಳೆಲ್ಲ ನಮಗೆ ಕೂಗೋದು ಚಪ್ಪಾಳೆ ಅಭಿನಂದನೆಗಳು ಸಲ್ಲಿಸ. ಇನ್ನು ಏನಾರು ನಾನು ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಮಾಡಬೇಕು ಸ್ಪೋರ್ಟ್ಸ್ ಇಂದ ಈ ರೂಟ್ ಇಂದ ಅಂತ ಅಲ್ಲಿ ನಾನು ಟ್ರಾವೆಲ್ ಸ್ಟಾರ್ಟ್ ಆಯ್ತು ಸ್ಪೋರ್ಟ್ಸ್. ಅದಾದ್ಮೇಲೆ ಒಂದು 5 times 5 years ಸ್ಟೇಟ್ ಚಾಂಪಿಯನ್ ಆದೆ. ನನಗೆ ಈ ಪ್ಯಾರಾಒಲಿಂಪಿಕ್ಸ್ ಇರೋದು ನಾಲೆಜೇ ಇರಲಿಲ್ಲ, ಸೊ ಅದ್ರ ಮಾಹಿತಿನೂ ಇರಲಿಲ್ಲ ನನಗೆ, ಈ ತರ ಪ್ಯಾರಾಒಲಿಂಪಿಕ್ಸ್ ಇದೆ ಡಿಸೇಬಲ್ಸ್ ಕಿಂತ ನನಗೆ ಮಾಹಿತಿ ಇರಲಿಲ್ಲ. ಇದ್ರೆ ನಾನು ಆಗ್ಲೇ ಈ ಪ್ಯಾರಾಒಲಿಂಪಿಕ್ಸ್ ಎಂಟ್ರಿ ಕೊಡ್ತಾ ಇದ್ದೆ. ಕಂಟ್ರೋಲ್ ಸ್ಟೇಡಿಯಂ ಅಲ್ಲಿ ನಾನು ಸರ್ಕಾರಿ ನೌಕರ ಆಗಿರೋದ್ರಿಂದ ನಮ್ದು ಕ್ರೀಡಾಕೂಟ ನಡೀತಾ ಇತ್ತು ಕಂಟ್ರೋಲ್ ಸ್ಟೇಡಿಯಂ ಅಲ್ಲಿ. ನಾನು ಅದನ್ನ ನೋಡ್ಲಿಕ್ಕೆ ಬಂದಿದ್ದೆ. ಆಗ ನನ್ನ ಜೊತೆ ಬಾಡಿ ಬಿಲ್ಡಿಂಗ್ ಮಾಡಿರೋರೆಲ್ಲ ಅಲ್ಲಿ ಓಡಾಡ್ತಾ ಇರು, ನಾನು ಏನು ಇಷ್ಟೊಂದು ಜನ ಹ್ಯಾಂಡಿಕ್ಯಾಪ್ಸ್ ಈ ಕಂಟ್ರೋಲ್ ಸ್ಟೇಡಿಯಂ ಅಲ್ಲಿ ಅನ್ಬಿಟ್ಟು ಹೋಗಿ ಅಲ್ಲಿ ಕಮಿಟಿ ಏನೋ ಕುಂತಿದ್ರು, ಕೇಳಿದೆ ಏನ್ ಸರ್ ಇದು ಅಂತ. ಈ ತರ ಪ್ಯಾರಾಒಲಿಂಪಿಕ್ಸ್ ಅಂದ್ರೆ ಏನು, ಪ್ಯಾರಾಒಲಿಂಪಿಕ್ಸ್ ಅಂದ್ರೆ ಈ ತರ ಡಿಸೇಬಲ್ಸ್ ಎಲ್ಲ ಅಥ್ಲೆಟಿಕ್ಸ್ ಎಲ್ಲ ಇವೆಂಟ್ಸ್ ಇರುತ್ತೆ ಅಂದ್ರೆ. ಅವಾಗ ನನಗೆ ಅದು ಗೊತ್ತಾಗಿದೆ, ಅವೇರ್ನೆಸ್ ಬಂದಿದ್ದು ಈ ತರ ಪ್ಯಾರಾಒಲಿಂಪಿಕ್ಸ್ ಇದೆ ಡಿಸೇಬಲ್ಸ್ ಗೆ ಅಂತ. ಆಮೇಲೆ ಕೇಳಿದೆ ಅವ್ನು, ನಾನು ಈ ತರ ಪಾರ್ಟಿಸಿಪೇಟ್ ಮಾಡೋದು ಮಾಡಬಹುದು ಅಂದ್ರು. ಪ್ಯಾರಾಒಲಿಂಪಿಕ್ಸ್ ಬಗ್ಗೆ ಐಡಿಯಾನು ಇಲ್ಲ, ಶಾರ್ಟ್ ಪುಟ್ ನಂಗೆ ಹೆಂಗೆ ಹೋಲ್ಡ್ ಮಾಡಬೇಕು ಅದು ಟೆಕ್ನಿಕ್ಸ್ ಏನು ಗೊತ್ತಿಲ್ಲ. ನಾನು ಎಂಟ್ರಿ ಕೊಟ್ಟು ಎಂಟ್ರಿ ಎಲ್ಲ ಆದ್ಮೇಲೆ 2 days ಆಮೇಲೆ ಇತ್ತು. ಆಮೇಲೆ ಹೋಗಿ ಬೆಳಿಗ್ಗಿಂದ ಸಾಯಂಕಾಲ ಗಂಟು ನೋಡಿದೆ ನಾನು 2 days ಇವೆಂಟ್ ನಡೀತಾ ಇತ್ತು, ಯಾರು ಯಾವ ತರ ಥ್ರೋ ಮಾಡ್ತಾರೆ, ಡಿಸ್ಕಸ್ ಹೆಂಗ್ ನಿಲ್ಲಿಸುತ್ತಾರೆ, ನಮ್ಮ ಡಿಸೇಬಲ್ಸ್ ಯಾಕೆ ಕುತ್ಕೊಂಡು ಥ್ರೋ ಮಾಡ್ತಾರೆ, ಅದು ನನಗೆ ನಾಲೆಜೇ ಇಲ್ಲ. ಅದು ನಾನು ಕಂಟ್ರೋಲ್ ಸ್ಟೇಡಿಯಂ ಅಲ್ಲಿ ಅಂತ ವೆರೈಟಿ ಡಿಸಬಿಲಿಟೀಸ್ ನೋಡಿದೆ. ನಾನು ಎಷ್ಟೋ ಸಲ ಬೇಜಾರಾಗ್ತಿತ್ತು, ನಾನು ಹೆಂಗಿದ್ದೀನಿ ಅಂತ ಮುಜುಗರ ಇರ್ತಿತ್ತು. ಅಲ್ಲಿ ನನಗೆ ಅವತ್ತು ಮುಜುಗರ ಹೋಯಿತು, ಯಾಕಂದ್ರೆ ನನಗಿಂತ ತೀರಾ ಡಿಸಬಿಲಿಟಿ ಅವರು ತಮ್ಮ ಕೆಲಸ ತಾವೇ ಮಾಡ್ಕೊಳಕ್ ಆಗದಂತ ಡಿಸಬಿಲಿಟೀಸ್ನೆಲ್ಲ ನೋಡಿ ಮೇಲೆ ನಾನು ದೇವರಲ್ಲಿ ನನ್ನ ದೇವರು ಎಷ್ಟು ನನ್ನ ಚೆನ್ನಾಗಿಟ್ಟೆ ಅವತ್ತು ಒಂದು ಹೌದು ಅವತ್ತು ನನಗೆ ಒಂದು ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಬಂತು. ನಾನು ಇನ್ನು ಈ ಕ್ಷೇತ್ರದಲ್ಲಿ ಏನಾದ್ರು ಮಾಡಿ ನಮ್ಮ ದೇಶಕ್ಕೆ ಇದೆ ರಾಜ್ಯಕ್ಕೆ ಅಲ್ಲಿ ಚಾನ್ಸ್ ಇದೆ, ನೆಕ್ಸ್ಟ್ ದೇಶಕ್ಕೆಲ್ಲ ಹೋಗಕ್ಕೆ ಬೇರೆ ರಾಜ್ಯದಲ್ಲೂ ಪಾರ್ಟಿಸಿಪೇಟ್
1: ನ್ಯಾಷನಲ್ಸ್.
0: ಸೊ ಹಾಗಾಗಿ ಇದು ಒಂದು ದಾರಿ ಸಿಕ್ತು ಅಂತ ನಾನು ಅದನ್ನ ಅಲ್ಲಿಂದ 2013 ಇಂದ ನಾನು ಪ್ಯಾರಾ ಅಥ್ಲೆಟಿಕ್ಸ್ ಗೆ ನಾನು ಎಂಟ್ರಿ ಕೊಟ್ಟಿದ್ದು.
1: ಪ್ಯಾರಾ ಸ್ಪೋರ್ಟ್ಸ್ ಜಾವ್ಲಿನ್ ಥ್ರೋ, ಡಿಸ್ಕಸ್ ಥ್ರೋ, ಶಾರ್ಟ್ ಪುಟ್ ನಲ್ಲೂ ಕೂಡ 3 ವರ್ಣದ ಪದಕಗಳನ್ನ ಪಡೆದಿದ್ದೀರಿ. ಇಷ್ಟೊಂದು ಕ್ರೀಡೆಯಲ್ಲಿ ದಣಿ ಮರೆಯದೆ ಉತ್ಸಾಹದಿಂದ ತೊಡಗಿಸಿಕೊಂಡಿದ್ದು ಹೇಗೆ ನೀವು ಅಂತ, ನಿಮ್ಮ ಚುರುಕುತನದ ಗುಟ್ಟೇನು ಅಂತ.
0: ಕಾಂಪಿಟೇಷನ್ ಹೋದಾಗ ಮೇಡಮ್ ಆ ಇಯರ್ ಅಲ್ಲೇ ಎಚ್ ಎನ್ ಗಿರೀಶ್ ಅಂತ ಅವರು ಒಲಿಂಪಿಕ್ ಅಲ್ಲಿ ಮೆಡಲಿಸ್ಟ್, 2012 ಅಲ್ಲಿ ಅವರು ಮೆಡಲ್ ಆಗಿತ್ತು, 2013 ಅವರೇ ಅಥ್ಲೆಟಿಕ್ಸ್ ಆರ್ಗನೈಸ್ ಮಾಡಿದ್ರು ಅದು ನನಗೆ ಗೊತ್ತಿಲ್ಲ. ಸೊ ಅವತ್ ಗಿರೀಶ್ ಅವರು ಕ್ರೌಡ್ ತುಂಬಾ ಓಡಾಡ್ತಿದ್ರು, ಎಲ್ಲರಿಗೂ ಪ್ರಶಸ್ತಿ ನೀಡ್ತಿದ್ರು ಮೆಡಲ್ ಗೆದ್ದವರಿಗೆ. ಆವಾಗ ನಾನು ಕೇಳಿದೆ ಯಾರು ಇವರು ಗಿರೀಶ್ ಅಂದಾಗ, ಇವರು ಒಲಿಂಪಿಕ್ ಮೆಡಲಿಸ್ಟ್, ಅರ್ಜುನ ಅವಾರ್ಡಿ, ನಮ್ಮ ದೇಶಕ್ಕೆ ಒಲಿಂಪಿಕ್ ಅಲ್ಲಿ ಮೆಡಲ್ ತಂದಾಗ ಅವಾಗ ಇನ್ಸ್ಪೈರ್ ಆಯ್ತು ನನಗೆ. ಸೊ ನಾನು ಗಿರೀಶ್ ಅವ್ರ ತರ ಒಂದು ದೇಶಕ್ಕೆ ಏನಾದ್ರು ಸಾಧನೆ ಮಾಡೋಕ್ಕೂ ಗಿರೀಶ್ ಅವ್ರದ್ದು ಇನ್ಸ್ಪಿರೇಷನ್ ಸಿಕ್ತು ನನಗೆ ರೋಲ್ ಮಾಡೆಲ್ ಆಗಿ. ಸೊ ಹಾಗಾಗಿ ಅವತ್ತಿಂದ ಏನಾದ್ರು ಅಚೀವ್ ಮಾಡಬೇಕು ಅಂತ ತುಂಬಾ ಆಸಕ್ತಿ ಬಂದು ಆಮೇಲೆ ಕಂಟ್ರೋಲ್ ಸ್ಟೇಡಿಯಂ ಅಲ್ಲಿ ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ನಮಗೆ ಸತ್ಯನಾರಾಯಣ ಅಂತ ಇದ್ದಾರೆ ಪ್ಯಾರಾಲಿಂಪಿಕ್ ಕಮಿಟಿ ಆಫ್ ಇಂಡಿಯಾ ಚೀಫ್ ಕೋಚ್, ಅವರು ಅವರು ಬಹಳ ಬ್ಯಾಕ್ ಗ್ರೌಂಡ್ ಇಂದ ನಮಗೆ ಸಪೋರ್ಟ್ ಮಾಡಿದ್ಮೇಲೆ ಸೊ ನಾನು ಸ್ಟಾರ್ಟೆಡ್ ಪ್ರಾಕ್ಟೀಸ್ ಇನ್ ಕಂಟ್ರೋಲ್ ಸ್ಟೇಡಿಯಂ. ಸೊ ಅದಾದ್ಮೇಲೆ ಆ ಪರ್ಫಾರ್ಮೆನ್ಸ್ ಮೇಲೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ನನ್ನ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಗೆ ಸೆಲೆಕ್ಟ್ ಮಾಡಿದ್ರು ನ್ಯಾಷನಲ್ ಪರ್ಫಾರ್ಮೆನ್ಸ್ ಮೇಲೆ.
1: ಸರ್ ಯಾವ ವಿಭಾಗ ಸರ್, ಡಿಸ್ಕಸ್ ಥ್ರೋನೋ ಅಥವಾ
0: ಡಿಸ್ಕಸ್ ಥ್ರೋ? ಡಿಸ್ಕಸ್ ಥ್ರೋ, ಜಾವ್ಲಿನ್ ಎರಡು ಸೆಲೆಕ್ಟ್ ಆಯ್ತು, ಶಾರ್ಟ್ ಪುಟ್ ಆಗಿಲ್ಲ. ಡಿಸ್ಕಸ್ ಜಾವ್ಲಿನ್ ಆಯ್ತು. ಜಾವ್ಲಿನ್ ಅಲ್ಲಿ ನನಗೆ ಅಲ್ಲಿ ಏನಾಯ್ತು ಅಂದ್ರೆ ದುಬೈಲಿ 2 events ಇತ್ತು, ಒಂದು ಶಾರ್ಜಾದಲ್ಲಿ ಇನ್ನೊಂದು ದುಬೈದಲ್ಲಿ. ಆರ್ಗನೈಸರ್ಸ್ ಬೇರೆ ಬೇರೆ, ಕಾಂಪಿಟೇಷನ್ ಬೇರೆ ಬೇರೆ, ಅಂದ್ರೆ ಅಟ್ ಎ ಟೈಮ್ ಹಿಂದೆ ಮುಂದೆನೆ ಇತ್ತು, 3 days 3 days ಜಾಯಿಂಟ್ಲಿ ಇತ್ತು. ಅದು ದುಬೈಲ್ ನಡೆದಾಗ ನನಗೆ ಜಾವ್ಲಿನ್ ಅಲ್ಲಿ ಬ್ರಾಂಜ್ ಮೆಡಲ್ ಆಯ್ತು. ಸೊ ಇನ್ 3 days ಬಿಟ್ಟು ಶಾರ್ಜಾದವರು ಇನ್ನೊಂದು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ರು. ಆವಾಗ ನಾನು ಒಂದು ಅನ್ಕೊಂಡೆ, ನಮ್ಮ ದೇಶಕ್ಕೆ ಏನಾದ್ರು ಒಂದು ಗೋಲ್ಡ್ ಮೆಡಲ್ ತರಬೇಕು, ನಾನು ಬ್ರಾಂಜ್ ತಂದಿನಿ, ಬೇರೆ ದೇಶದ್ದು ಫ್ಲಾಗ್ ಹಾಕಿ ನ್ಯಾಷನಲ್ ಅಂತ
1: ಹಾಕುವಾಗ
0: ಬೇಜಾರಾಗ್ತಿತ್ತು. ಅಯ್ಯೋ ನಮ್ಮ ದೇಶದ್ದು ಇನ್ನು ಆವಾಗ ಇನ್ನು ಯಾರ್ದು ಮೆಡಲ್ ಆಗಿರಲಿಲ್ಲ ನಮ್ಮ ಇಂಡಿಯಾದವ್ರದ್ದು. ಸೊ ಅದರಲ್ಲೂ ಎಸ್ಪೆಷಲಿ ಕರ್ನಾಟಕದಿಂದ ಒಬ್ಬರಿಗೂ ಆಗಿರಲಿಲ್ಲ. ಸೊ ನನಗೆ ಒಬ್ಬನಿಗೆ ಬ್ರಾಂಜ್ ಆಗಿತ್ತು. ನಾನು ನಮ್ಮ ಕೋಚ್ ಗೆ ಎಲ್ಲ ಮೀಟಿಂಗ್ ಮಾಡಬೇಕು, ಹೇಳಿ ಸರ್ ಏನಾರು ಮಾಡಿ ಸರ್ ಗೋಲ್ಡ್ ತರ್ತೀನಿ ಸರ್ ಅಂತ ಅವರೆಲ್ಲ ಪ್ರೇರಣೆ ಕೊಟ್ಟು ಪ್ರೋತ್ಸಾಹ ಕೊಟ್ಟು ಮಾಡುವಂದಾಗ ನನಗೆ ಒಂದು ಛಲ ಇತ್ತು, ನಾನು ನನ್ನಿಂದ ನನ್ನ ದೇಶಕ್ಕೆ ಒಂದು ನ್ಯಾಷನಲ್ ಅಂತ ಮಾಡಿಸ್ಬೇಕು ದುಬೈ.

0: ನಮ್ ಫ್ಲಾಗ್ ಟಾಪ್ ಅಲ್ಲಿ ಇರಬೇಕು ಅಂತ. ಅವತ್ತೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಪ್ರೆಷರ್ ಹಾಕಿ ಶಾರ್ಜಾದಲ್ಲಿ ಇನ್ನೊಂದು ಕಾಂಪಿಟೇಷನ್ ಅಟೆಂಡ್ ಮಾಡಿದಾಗ ಅಲ್ಲೇ ಗೋಲ್ಡ್ ಮೆಡಲ್ ಆಯ್ತು ನನಗೆ.
1: ಓ ನೋಡಿ, ಅಭಿನಂದನೆಗಳು. ಅದೊಂಥರ ಪ್ರೇರಣೆ ಆಗಿರ್ಬೇಕಂದ್ರೆ ಎಲ್ಲರೂ ನ್ಯಾಷನಲ್ ಆಂಥಮ್ ತಮ್ಮ ದೇಶದ್ದು ಹೇಳುವಾಗ, ಹಾಗೆ ದೇಶ ಧ್ವಜ ಹಾರುವಾಗ ನಮ್ದು ತ್ರಿವರ್ಣ ಹಾರಬೇಕು ಅಂತ ನಿಮ್ಮಲ್ಲಿ ಛಲ ಹುಟ್ಟಿತು.
0: ಎಲ್ಲರಿಗೂ ಛಲ ಇರುತ್ತೆ ಮೇಡಮ್, ನಮ್ಮ ದೇಶದ ಬಾಟ ನಮ್ಮಿಂದ ಅದು ಫ್ಲಾಗ್ ನ ನಾವು ನ್ಯಾಷನಲ್ ಆಂಥಮ್ ಪ್ಲೇ ಮಾಡಿದ್ಮೇಲೆ ಫ್ಲಾಗ್ ನ ಇದು ಮಾಡೋದು ನಮ್ಗೆಲ್ಲರಿಗೂ ಅದೊಂದು ಆಸೆ ಇರುತ್ತೆ. ಆಮೇಲೆ ಅದು ಫ್ಲಾಗ್ ಏರ್ಬೇಕಾದ್ರೆ ಖಂಡಿತ ಅವಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಎಷ್ಟೋ ಜನ ಅಳ್ತಾರೆ ನೀವು ಕಾಮನ್ ಆಗಿ ನೋಡ್ತೀರ.
1: ನೀವೀಗ ಹೇಳುವಾಗ ಸಹಿತ ಕಣ್ಣಲ್ಲಿ ನೀರು ಜಿನಗ್ತಾ ಇದೆ.
0: ಅವಾಗ ಅದ್ ಏನಕ್ಕೆ ಬರುತ್ತೆ ಅಂದ್ರೆ ಮೇಡಮ್, ನಾವ್ ಏನೇನು ಪ್ರಾಬ್ಲಮ್ ಫೇಸ್ ಮಾಡಿದ್ವಿ, ಎಷ್ಟೆಷ್ಟು ಕಷ್ಟಪಟ್ಟಿದ್ವಿ ಆ ಮೆಡ್ಲು ಗೆಲ್ಬೇಕಾದ್ರೆ
1: ಅದೆಲ್ಲ ಕಣ್ಣು ಮುಂದೆ
0: ಬಂದಾಗ ಅದು ಸಾರ್ಥಕತೆ ಆಯ್ತು. ಆಮೇಲೆ ನಮ್ಮಿಂದ ಒಂದು ಸಾಸಿವೆ ಕಾಳಿಗಿಂತ ಸಾಸಿವೆ ಕಾಳಷ್ಟು ಒಂದು ದೇಶ ಸೇವೆ ಮಾಡಿದೀವಿ ಅನ್ನೋ ಒಂದು ಆತ್ಮತೃಪ್ತಿ ನಮ್ಮಲ್ಲಿ ಅವತ್ತು ಕಾಡುತ್ತೆ. ಅದು ಅದೇ ಅವೆಲ್ಲ ಕಣ್ಣು ಮುಂದೆ ಬಂದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಮ್ಗೆ ಕಣ್ಣೀರ್ ಬರುತ್ತೆ.
1: ಅದೊಂಥರ ಹೆಮ್ಮೆಯ ವಿಷಯ, ದೇಶಕ್ಕೂ ಕೂಡ ನೀವು ಹೆಮ್ಮೆ ಅಂತ ಹೇಳಬಹುದು.
0: ಇಡೀ ನಮ್ಮ ಟೀಮೇ ಖುಷಿ ಪಟ್ಟು ಬಿಡ್ತು ಮೇಡಮ್, ಯಾಕಂದ್ರೆ ಇನ್ನು ಮೆಡ್ಲ್ ಯಾರಿಗೂ ಇನ್ನೂ ಆಗಿರ್ಲಿಲ್ಲ. ನನ್ನ ಮೆಡ್ಲ್ ಆದಾಗ, ನನ್ನ ಮೆಡ್ಲ್ ಆದ್ಮೇಲೆ ಸುಮಾರು ಜನ ಸ್ವಲ್ಪ ಜನ ನಾರ್ತ್ ಅವ್ರಿಗೆ ಆಯ್ತು, ಸೌತ್ ಇಂಡಿಯಾಗ ಒಂದು ಮೆಡ್ಲ್ ಇಲ್ಲ, ನಂದೇ ಫಸ್ಟ್ ಮೆಡ್ಲ್ ಆಗಿದ್ದು. ಸೊ ಹಾಗಾಗಿ ನಮ್ ಸೌತ್ ಇಂಡಿಯಾ ನಮ್ ಟೀಮ್ ಕೋಚು ಎಷ್ಟು ಖುಷಿ ಪಟ್ರು ಅಂದ್ರೆ ಆ ಖುಷಿ ಅದ್ ನೋಡಿದಾಗ ನಮ್ಗೆ ಇನ್ನೂ ಅದಕ್ಕಿಂತ ಖುಷಿ ಆಗೋದು. ನನ್ನಿಂದ ಇಷ್ಟು ಖುಷಿ ಆಯ್ತಲ್ಲ, ನಮ್ ದೇಶಕ್ಕೆ ನಮ್ಮ ಸೌತ್ ಇಂಡಿಯನ್ಸ್ ಗೆ ಮೆಡಲ್ ಬಂದಾಗ ಎಷ್ಟು
1: ಸಾರ್ಥಕತೆಯ ಮನೋಭಾವ.
0: ಹೌದು, ಬಹಳ ಖುಷಿ ಆಯ್ತು. ಅದಾದ್ಮೇಲೆ ನಾನು 3 ಏಷ್ಯನ್ ಗೇಮ್ಸ್, ವರ್ಲ್ಡ್ ಚಾಂಪಿಯನ್ಶಿಪ್, ಕಾಮನ್ವೆಲ್ತ್, ಏಷ್ಯನ್ ಚಾಂಪಿಯನ್ಶಿಪ್.
1: ಸೊ ನೀವು ಇಷ್ಟೆಲ್ಲಾ ಕ್ರೀಡೆಯಲ್ಲಿದ್ದು ಫೆನ್ಸಿಂಗ್ ಯಾವಾಗ ಆಯ್ಕೆ ಮಾಡ್ಕೊಂಡ್ರಿ? ಮತ್ತೆ ಇದೊಂದು ಸಮರ ಕಲೆ ಅಂತ ಹೇಳ್ಬೋದು, ಇದು ಕ್ರೀಡೆಯಾಗಿದ್ದು ಹೇಗೆ ಅಂತ?
0: ಅಥ್ಲೆಟಿಕ್ಸ್ ಅಲ್ಲಿ ಫೆನ್ಸಿಂಗ್ ಅಲ್ಲಿ ಯಾರು ಇರಲಿಲ್ಲ ನಮ್ ಕರ್ನಾಟಕದಿಂದ, ಒಬ್ಬರೇ ಒಬ್ರೆ ಇದ್ರು. ಸೊ ಫೆನ್ಸಿಂಗ್ ಅಲ್ಲಿ ನಂದು ಹ್ಯಾಂಡ್ಸ್ ಎಲ್ಲ ತುಂಬಾ ಉದ್ದ ಇರೋದ್ರಿಂದ ಫೆನ್ಸಿಂಗ್ ಗೆ ಎಷ್ಟು ನಾವು ಉದ್ದ ಇರುತ್ತೋ ನಮ್ಗೆ ಹ್ಯಾಂಡ್. ಸೊ ಅವ್ರಿಗೆ ಅಡ್ವಾಂಟೇಜ್ ಜಾಸ್ತಿ ಫೆನ್ಸಿಂಗ್ ಅಲ್ಲಿ. ಸೊ ಅಲ್ಲೊಬ್ರು ತಿಮ್ಮಣ್ಣ ಅಂತ ಇದ್ರು, ಅವರು ರಾಘು ನೀನ್ ಅಥ್ಲೆಟಿಕ್ಸ್ ಗಿಂತ ಫೆನ್ಸಿಂಗ್ ಅಲ್ಲಿ ನಿನ್ಗೆ ಬಹಳ ಅಡ್ವಾಂಟೇಜ್ ಇದೆ, ನಿಂದು ಲಾಂಗ್ ಇರೋದ್ರಿಂದ ಹ್ಯಾಂಡ್ಸ್, ಸೊ ಬೇಗ ರೀಚ್ ಆಗುತ್ತೆ, ಪಾಯಿಂಟ್ಸ್ ಗಳು ಬರುತ್ತೆ, ಇದನ್ನು ಮಾಡೋದ್ರು. ಆಮೇಲೆ ನಾನೇನ್ ಮಾಡಿದೆ, ಸೈಮಿಂಟೇಸ್ಲಿ ಒಂದ್ 3 ಡೇಸ್ ಅಥ್ಲೆಟಿಕ್ಸ್, ಒಂದ್ 3 ಡೇಸ್ ಫೆನ್ಸಿಂಗ್ ಕಂಟಿನ್ಯೂಸ್ಲಿ ಮಾಡ್ಕೊಂಡ್ ಬರ್ತಾ ಇದೆ. ಅಂದ್ರೆ ಮೈನ್ ಫೋಕಸ್ ಅಥ್ಲೆಟಿಕ್ಸ್ ಅಲ್ಲೇ ಇದೆ, ಅಡಿಷನಲ್ ಆಗಿ ಫೆನ್ಸಿಂಗ್ ಮಾಡ್ಕೊಂಡ್ ಬರ್ತಾ ಇದೆ, ಅಷ್ಟು ಫೋಕಸ್ ಆಗಿರಲಿಲ್ಲ ನಾನು. ಆಮೇಲೆ ಒಂದ್ ಸ್ವಲ್ಪ ಒಂದು 5-6 ಇಯರ್ಸ್ ಆದ್ಮೇಲೆ ನನಗೆ ಏಷ್ಯನ್ ಗೇಮ್ಸ್ ಅಲ್ಲಿ ಶೋಲ್ಡರ್ ಇಂಜುರಿ ಆಗೋಯ್ತು. ಸೊ ಶೋಲ್ಡರ್ ಇಂಜುರಿ ಆದ್ಮೇಲೆ ಏನ್ ಮಾಡಿ ನಮ್ ಕೋಚ್, ಇಲ್ಲ ಇನ್ನ ಇದು ಕ್ವಿಟ್ ಮಾಡ್ಬಿಡು, ಯಾಕಂದ್ರೆ ಶೋಲ್ಡರ್ ಇಂಜುರಿಯಿಂದ ಆ ಪರ್ಫಾರ್ಮೆನ್ಸ್ ಆಗಲ್ಲ ಅಂತ ಹೇಳಿ ನಾನು ಕ್ವಿಟ್ ಮಾಡ್ಬಿಟ್ಟೆ. ಆಕ್ಚುಲಿ ಇದು ಹ್ಯಾಂಡ್ ಬ್ಯಾಗ್ ಎತ್ತಿ ಆಡೋಂಗಿಲ್ಲ, ಈ ಮೂಮೆಂಟ್ ಅಲ್ಲಿ ಆಡ್ಬೇಕು ಫೆನ್ಸಿಂಗ್. ಕೆಲವ್ರು ಏನ್ ಮಾಡ್ತಾರೆ, ಈ ನ್ಯಾಷನಲ್ಸ್ ಅಲ್ಲಿ ಬ್ಯಾಕ್ ಇಂದ ಎತ್ತಿ ಹಿಂಗೆ ಜೋರಾಗಿ ಬೀಟ್ ಮಾಡ್ಬಿಡ್ತಾರೆ, ಅವಾಗ ಏನಾಗುತ್ತೆ ಈ ಬಗ್ಗಳಿಗೆಲ್ಲ ಏಟ್ ಆದ್ರೆ ನಿಮ್ಗೆ ಸಿಕ್ಕಾಪಟ್ಟೆ ಹೇಟ್ ಆಗುತ್ತೆ, ಆಮೇಲೆ ಎಲ್ಲ ಓಪನ್ ಆಗ್ಬಿಡುತ್ತದೆ.
1: ಹಾಗೆ ಮಾಡಬಾರದು ಅಂತ
0: ನಿಯಮಗಳು ಇದೆ. ಅದೇ ಅವ್ರಿಗೆ ಆ ಟೈಮ್ ಅಲ್ಲಿ ಎಲ್ಲ ಕಾರ್ಡ್ ರೆಡ್ ಕಾರ್ಡ್ ತೋರಿಸ್ತಾರೆ, ಬಟ್ ಅಷ್ಟ್ರಲ್ಲಿ ನಾವು ವೀಕ್ ಆಗ್ಬಿಟ್ಟಿರ್ತೀವಿ, ಯಾಕಂದ್ರೆ ಏಟ್ ಆಗಿರುತ್ತೆ ನಮ್ಗೆ.
1: ಮುಂದೆ ನಿಮ್ಮ ಕ್ರೀಡಾ ಭವಿಷ್ಯನೇ ಹಾಳಾಗುತ್ತೆ.
0: ಕ್ರೀಡಾ ಭವಿಷ್ಯ ಮತ್ತೆ ಆ ಕಾಂಪಿಟೇಷನ್ ತಿರ್ಗಾ ಮೆಡಲ್ ಮಾಡಕ್ ಕಷ್ಟ, ಪಾಯಿಂಟ್ಸ್ ತೆಗಿಯಕ್ಕೆ ಆಗಲ್ಲ, ಯಾಕಂದ್ರೆ ಬಾಡಿ ಪೇನ್ ಆಗ್ಬಿಟ್ರೆ. ಅದಕ್ಕೆ ತುಂಬಾ ಫ್ಲೆಕ್ಸಿಬಲ್ ಇರ್ತದೆ, ಅದೇನ ಜೋರಾಗಿ ಹೊಡೆದಾಗ ಏನಾಗುತ್ತೆ, ಆಟೋಮೆಟಿಕ್ ಪೇನ್ ಸೀಳ್ಕೊಂಡು ಇಲ್ಲೆಲ್ಲ ಹಾಕಿರ್ತೀವಿ, ಆದ್ರೂ ವೇಟ್ ಆಗುತ್ತೆ. ಈ ಹ್ಯಾಂಡ್ ಭಾಗಗಳಲ್ಲಿ ಏನಾದ್ರು ಬಿತ್ತು ಅಂದ್ರೆ ಅದು ನಾವು ಪೇನ್ ತಡೆಯೋದಕ್ಕೆ ಆಗೋದಿಲ್ಲ, ಆಕೆ ಇಲ್ಲೆಲ್ಲ ಹೋದ್ರೆ ನಾವು ತಿರುಗಿ ಹೋಲ್ಡ್ ಮಾಡಕ್ ಕಷ್ಟ ಆಗುತ್ತೆ. ಸೊ ಅಷ್ಟು ಆಟೋಮೆಟಿಕ್ ಪಾಯಿಂಟ್ಸ್ ನಾವು ತೆಗಿಯಕಲ್ಲ, ಆಟೋಮೆಟಿಕ್ ಆಪೋಸಿಟ್ ಹೋಗ್ಬಿಡುತ್ತೆ ಅಪೋನೆಂಟ್ ಗೆ. ಸೊ ಈ ತರ ಎಲ್ಲ ಇದೆ, ಬಟ್ ನನಗೆ ಫೆನ್ಸಿಂಗ್ ಕತ್ತಿ ವರ್ಷ ಅಲ್ಲ ಮೇಡಮ್, ಹಾಗಾಗಿ ಅದು ಏನೋ ಒಂಥರ ಇಂಟ್ರೆಸ್ಟ್ ಜಾಸ್ತಿ. ಕತ್ತಿ ವರ್ಷ ಒಂದು ನಾವು ಯುದ್ಧ ಮಾಡದಂಗೆ ಇರುತ್ತದೆ, ಕತ್ತಿ ವರ್ಷ ಅಂದ್ರೆ
1: ಸಮರ ಕಲೆ ಅಂತ.
0: ಹಾ, ಸಮರ ಕಲೆ, ಹೌದು ಕರೆಕ್ಟ್. ಹಾಗಾಗಿ ಅದ್ರ ಮೇಲೂ ಇಂಟ್ರೆಸ್ಟ್ ಇತ್ತು. ಸೊ ಅದಾದ್ಮೇಲೆ ಇದು ಕ್ವಿಟ್ ಮಾಡಿ ನಾನು ಫೆನ್ಸಿಂಗ್
1: ಸಂಪೂರ್ಣವಾಗಿ ಫೆನ್ಸಿಂಗ್ ನಲ್ಲೇ ತೊಡಗಿಸ್ಕೊಂಡ್ವಿ.
0: ಫೆನ್ಸಿಂಗ್ ಅಲ್ಲೇ ತೊಡಗಿಸ್ಕೊಂಡ್ವಿ. ಈಗ 2022 ಕಾಮನ್ವೆಲ್ತ್ ಅಲ್ಲೂ ಪ್ರತಿಷ್ಠಿತ ಅದು 4 ಇಯರ್ಸ್ ಒನ್ಸ್ ನಡೆಯುತ್ತೆ ಮೇಡಮ್ ಕಾಮನ್ವೆಲ್ತ್. ನಮ್ದು ಮತ್ತೆ ಏಬಲ್ ಬಾಡಿ ಒಟ್ಟಿಗೆ ನಡೆಯುತ್ತೆ ಯಾವಾಗಲೂ ಕಾಮನ್ವೆಲ್ತ್ ಚಾಂಪಿಯನ್ಶಿಪ್. ಈ ಬಾರಿಯೂ ಅಷ್ಟೇ, ನಾನು ನೈಜೀರಿಯಾದಾಗ ಹೋದಾಗಲೂ ನಮ್ಮ ಇಂಡಿಯಾದಿಂದ ಸುಮಾರು ನಾರ್ಮಲ್ ಫೆನ್ಸರ್ಸ್, ಡಿಸೇಬಲ್ ಫೆನ್ಸರ್ಸ್ ಎಲ್ಲ ಒಟ್ಟಿಗೆ ನಡೀತು ಕಾಂಪಿಟೇಷನ್.
1: ಹೇಗೆ ಸರಿ ಈ ಕ್ರೀಡೆ ಅಂದ್ರೆ ಎಷ್ಟು ವಿಭಾಗ ಇದೆ ಇದರಲ್ಲಿ?
0: ಮೇಡಮ್ ಇದರಲ್ಲಿ 3 ವೆರೈಟಿ ವೆಪನ್ಸ್ ಬರುತ್ತೆ, ಒಂದು ಸೆಬರ್, ಇನ್ನೊಂದು ಇಪ್ಪಿ, ಇನ್ನೊಂದು ಫಾಯಿಲ್ ಅಂತ. 3 ವೆರೈಟೀಸ್ ವೆಪನ್ಸ್ ಬರುತ್ತೆ. ನಾನು ಇಪ್ಪಿ ಸಬರು ನಂದು ಮೇನ್ ಫೇವರೇಟ್. ಸೊ ಇಪ್ಪಿಲಿ ನನಗೆ ಕಂಟಿನ್ಯೂಸ್ಲಿ ಮೆಡಲ್ ಆಗ್ತಿತ್ತು ಮೇಡಮ್, ನ್ಯಾಷನಲ್ಸ್ ಇಂಟರ್ನ್ಯಾಷನಲ್ಸ್.
1: ರಾಘವೇಂದ್ರ ಅವರೇ, ನಿಮ್ಮ ಮೊದಲ ಫೆನ್ಸಿಂಗ್ ಸ್ಪರ್ಧೆ ನೆನಪಿಸಿಕೊಳ್ಳೋದಾದ್ರೆ ಈಗ
0: 2013 ಅಲ್ಲೇ ಮೇಡಮ್, ಅದನ್ನು ಅದು ಫಸ್ಟ್ ನ್ಯಾಷನಲ್ಸ್. ಅವತ್ತು ಕೂಡ ನಾನೇ ಫಸ್ಟ್ ಗೋಲ್ಡ್ ಮೆಡಲ್ ನ್ಯಾಷನಲ್ಸ್ ಅಲ್ಲಿ,
1: ಮೊದಲಿಗೆ
0: ಟೀಮ್ ಅಲ್ಲಿ ಫಸ್ಟ್ ಬ್ರಾಂಜ್ ಆಗಿತ್ತು ಇಂಡಿವಿಜುವಲ್, ಅದಾದ್ಮೇಲೆ ಗೋಲ್ಡ್ ಆಯ್ತು ಮೇಡಮ್. ಸೊ ಅಲ್ಲೂ ನಾನೇ ಫಸ್ಟ್ ಆ ನ್ಯಾಷನಲ್ಸ್ ಅಲ್ಲಿ ಗೋಲ್ಡ್ ಮಾಡಿದ್ದು. ಅದು ಅಂತ ನಮ್ಗೆ ಮರೆಯಲಾಗದಂತ ದಿನ ಅದು, ಯಾಕಂದ್ರೆ ಫಸ್ಟ್ ಮೆಡಲ್ ಅಲ್ಲ ನಮ್ಗೆ.
1: ಫೆನ್ಸಿಂಗ್ ಆಯ್ದುಕೊಂಡ ನಂತರ ಮೊದಲ ಪದಕ ಅದು?
0: ಹೌದು, ಖಂಡಿತ. ನಮ್ಗೆ ದಬಾನ್ ಸಿಂಗ್ ಅಂತ ಕಂಟ್ರೋಲ್ ಸ್ಟೇಡಿಯಂ ಅಲ್ಲಿ ಇದಾರೆ, ಅವರು ನಮ್ಗೆ ತುಂಬಾ ಅದ್ಭುತವಾದಂತ ಕೋಚಿಂಗ್ ಕೊಟ್ರು. ಅವ್ರ ಕೋಚಿಂಗ್ ಸಪೋರ್ಟ್ ಮಾಡಿದ್ರಿಂದ ನಾನು ಫೆನ್ಸಿಂಗ್ ಅಲ್ಲಿ ಚಿನ್ನದ ಪದಕ ಪಡಲಿಕ್ಕೆ ಸಾಧ್ಯವಾಯ್ತು.
1: ಸರ್, ಇಲ್ಲಿವರೆಗೆ ಎಷ್ಟು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಫೆನ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ರಿ? ಅದರಲ್ಲಿ ಅಚ್ಚಳಿಯದೆ ನೆನಪುಳಿಯುವಂತ ಸ್ಪರ್ಧೆ ಯಾವುದು?
0: ನನಗೆ ಅಚ್ಚಳಿಯದಂತ ಸ್ಪರ್ಧೆ ಅಂದ್ರೆ ಕಾಮನ್ವೆಲ್ತ್

0: 2022 ಮೇಡಮ್. ಯಾಕಂದ್ರೆ ಅದಕ್ಕೆ ನಾವು ಎಷ್ಟು ನಾನು ಎಫರ್ಟ್ ಹಾಕಿದ್ರೆ ಯಾವುದೇ ಒಂದು ಕಾಂಪಿಟೇಷನ್ ಒಬ್ಬ ಪ್ಲೇಯರ್ ಹೋಗ್ಬೇಕಂದ್ರೆ ನಾವು ಮಿಡಲ್ ಕ್ಲಾಸ್ ಪೀಪಲ್ ಆಗಿರೋದ್ರಿಂದ ಪ್ರತಿಯೊಂದು ಕಾಂಪಿಟೇಷನ್ ಒಂದೊಂದು ಸ್ಟೋರಿ ಇರುತ್ತೆ. ಪ್ರತಿಯೊಂದು ಕಾಂಪಿಟೇಷನ್ ಒಂದು ನಾನಾ ತರ ನಾವು ಪ್ರಾಬ್ಲಮ್ ನ ಫೇಸ್ ಮಾಡಿ ಆ ಕಾಂಪಿಟೇಷನ್ ಹೋಗಿರ್ತೀವಿ. ನಾವು ಇಲ್ಲಿಂದ ಫ್ಲೈಟ್ ಹತ್ತಿ ತಿರುಗಿ ವಾಪಸ್ ಬರೋವರೆಗೂ ನಮಗೆ ದೊಡ್ಡ ಸಮಸ್ಯೆಗಳಿರುತ್ತೆ, ಅದನ್ನೆಲ್ಲ ಮೆಟ್ಟಿ ನಿಂತ್ರೇನೆ ಈಗ ನೋಡಿ.
1: ಹೌದು,
0: ಈ ಫೆನ್ಸಿಂಗ್ ಅನ್ನೋದು ಬಹಳ ಒಂದು ಕಾಸ್ಟ್ಲಿ ಗೇಮ್. ಯಾಕಂದ್ರೆ ನಮಗೆ ಮಾಸ್ಕ್, ಗ್ಲೌಸ್, ವೆಪನ್ಸ್, ಕಿಟ್ಸ್, ನೀವು ಇಂಟರ್ನ್ಯಾಷನಲ್ ಕಿಟ್ಟೆ ತಗೋಬೇಕು. ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಹೋಗ್ಬೇಕಂದ್ರೆ ಆ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಹೋಗ್ಬೇಕಾದ್ರೆ ಆ ಕಿಟ್ ಮಿನಿಮಮ್ 4-5 lakhs ಆಗುತ್ತೆ. ಸೊ ನಾವೇ ಓನ್ ಆಗಿ ಬೇರ್ ಮಾಡಿದ್ದು.
1: ಸ್ಪಾನ್ಸರ್ ಯಾರಾದ್ರೂ ಇದ್ ಮಾಡ್ತಾರೆ?
0: ಇಲ್ಲ,
1: ಮುಂದೆ ಬರಲ್ಲ ಅಲ್ವಾ. ಏನಾದ್ರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ ಮಾಡಿದಾಗ ಸ್ವಲ್ಪ ಸ್ಪಾನ್ಸರ್ ಗಳು ಮುಂದೆ ಬರ್ತಾರೆ.
0: ಇಲ್ಲ ಮೇಡಮ್, ನಮ್ ರಾಜ್ಯದಲ್ಲಿ ಕಮ್ಮಿ ಮೇಡಮ್ ಸ್ಪಾನ್ಸರ್. ಸೊ ನೀವು ತಮಿಳುನಾಡು, ಹರಿಯಾಣ, ಡೆಲ್ಲಿ ಈ ಕಡೆ ಎಲ್ಲ ಅವ್ರಿಗೆ ತುಂಬಾ ಸ್ಪಾನ್ಸರ್ ಇದ್ದಾರೆ.
1: ಹೌದು, ಅವ್ರು ರಾಷ್ಟ್ರ ಮಟ್ಟಕ್ಕೆ ಪದಕ ತಂದ್ರೆ ಸಾಕು, ಅವರಿಗೆ ರಾಜ್ಯ ಸರ್ಕಾರಗಳೇ ಅವರಿಗೆ ಹೆಲ್ಪ್ ಮಾಡ್ತದೆ.
0: ನಮ್ಮ ಅವರಷ್ಟು ನಮ್ಮ ರಾಜ್ಯ ಸರ್ಕಾರದಲ್ಲಿ ಕ್ಯಾಶ್ ಅವಾರ್ಡ್
1: ಕಡಿಮೆ.
0: ನಮ್ಮ ರಾಜ್ಯದಲ್ಲಿ ಒಂದು ನ್ಯಾಷನಲ್ ಗೋಲ್ಡ್ ಮೆಡಲ್ ಗೆ 2 lakhs, ಸಿಲ್ವರ್ 1 lakh, ಬ್ರಾಂಜ್ಗೆ 50,000.
1: ಪ್ಯಾರಾ ಅಥ್ಲೀಟ್ಸ್ ಗಳಿಗೆ
0: ಎಲ್ಲ ಏಬಲ್ ಪ್ಯಾರಾ ಇಬ್ರಿಗೂ ಅಷ್ಟೇ. ಬಟ್ ಬೇರೆ ರಾಜ್ಯದಲ್ಲಿ 5 lakhs, 3 lakhs, 2 lakhs ಈ ತರ ಇದೆ ಒಂದ್ ಮೆಡ್ಲಿಗೆ.
1: ನಿಮ್ಮ ಮೊದಲ ಅಂತಾರಾಷ್ಟ್ರೀಯ ಪಂದ್ಯಾವಳಿ ಯಾವುದು? ಅದಕ್ಕೆ ಹೇಗೆ ಆಯ್ಕೆ ಆದ್ರಿ ನೀವು ಫೆನ್ಸಿಂಗ್ ನಲ್ಲಿ?
0: ಫೆನ್ಸಿಂಗ್ ನಲ್ಲಿ ನಂದು ಮೊದಲ ಕಾಂಪಿಟೇಷನ್ ಥೈಲ್ಯಾಂಡ್ ಮೇಡಮ್. ಥೈಲ್ಯಾಂಡ್ ಅಲ್ಲಿ ನಾನು ಅದೇ ಫಸ್ಟ್ ನಂದು ಇಂಟರ್ನ್ಯಾಷನಲ್. ಸ್ವಲ್ಪ ಅನುಭವನೂ ಕಮ್ಮಿ ಇತ್ತು ನನಗೆ ಇಂಟರ್ನ್ಯಾಷನಲ್ ಫೆನ್ಸಿಂಗ್. ನನಗೆ ತುಂಬಾ ಅನುಭವ ಆಗಿದ್ದು ಅಂದ್ರೆ ಅದೇ ನಾನು ಹೇಳಿದ್ರೆ ಲಂಡನ್ ಕಾಮನ್ವೆಲ್ತ್ ಅಲ್ಲಿ. ಯಾಕಂದ್ರೆ ಆ ಟೈಮಲ್ಲಿ ಇಂಟರ್ನ್ಯಾಷನಲ್ ಕಿಟ್ ಅದು ಅವಶ್ಯಕತೆ ಇತ್ತು ನಮಗೆ. ಸೊ ಏನಂದ್ರೆ ಬೇಸಿಕಲಿ ನಮ್ಮನೆಯಲ್ಲಿ ನಾನೇ ಮನೆ ಮೇಂಟೈನ್ ಮಾಡಿಕೊಂಡು ಸ್ಪೋರ್ಟ್ಸ್ ನೋಡೋದು ಬಹಳ ಕಷ್ಟ. ರಾಜ್ಯ ಸರ್ಕಾರಿ ನೌಕರಾದ್ರೂ ನನ್ನ ಸಂಬಳ ನನ್ನ ಮನೆಗೆ ಸೀಮಿತ ಆಗಿರೋದು. ಇದು ಅಡಿಷನಲ್ ನಮಗೆ ಸ್ಪೋರ್ಟ್ಸ್ ಕಿಟ್ ಇಂದ ಹಿಡಿದು ಟ್ರೈನಿಂಗ್ ಇಂದ ಹಿಡಿದು ಎಲ್ಲ ಫ್ಲೈಟ್ ಚಾರ್ಜು, ಅಕಾಮಡೇಷನ್ ಏನೇನು ಬರುತ್ತೋ ಫೇರ್ ಅವೆಲ್ಲ ನಾವೇ ಬೇರ್ ಮಾಡಬೇಕು. ಸೊ ಇದು ನನಗೆ ಅಡಿಷನಲ್, ನನ್ನ ಸಂಬಳ ನಮ್ಮ ಮನೆಗೆ ಓಕೆ ಆಗುತ್ತೆ. ಬಟ್ ಇದು ಅಡಿಷನಲ್ ಇಂದ ನಮಗೆ ಹೊರೆ ಜಾಸ್ತಿ
1: ಆಗುತ್ತೆ.
0: ನನ್ನ ವೈಫ್ ಬೇಜಾರು ಮಾಡ್ಕೊಂಡ್ರೆ, ಯಾಕಂದ್ರೆ ನನ್ನ ಮನೆ ಗೋಲ್ಡ್ಸ್ ನೆಲ್ಲ ನಾನು ಪ್ಲೆಡ್ಜ್ ಮಾಡಿ ಆ ಕಾಂಪಿಟೇಷನ್ ಹೋಗಿದ್ದು. ಆಕ್ಚುಲಿ ಫ್ಲೈಟ್ ಟಿಕೆಟ್ ಅವತ್ತಿಂದ ದಿವಸಕ್ಕೆ ಲಂಡನ್ ಗೆ 1.25 lakh ನಾನು ಕೊಟ್ಟಿದ್ದು. ಅದ್ರ ಜೊತೆಗೆ ಕಿಟ್ಟೆ ಒಂದು 4-5 lakhs ನಾನು ಇನ್ವೆಸ್ಟ್ ಮಾಡಬೇಕಾಯ್ತು. ಮನೆಯಲ್ಲಿ ಸ್ವಲ್ಪ ವೈಫ್ ಬೇಡ, ನೀವು ಆಟ ನಿಲ್ಲಿಸ್ಬಿಡಿ, ಇಷ್ಟೊಂದು ನಾವು ಖರ್ಚು ಮಾಡಿ
1: ಈಗಲೇ ಖರ್ಚು ಮಾಡಿದ್ರೆ ಮುಂದಿನ ಬದುಕಿಗೆ ಹೇಗೆ,
0: ಆಮೇಲೆ ಅದನ್ನ ತೀರಿಸೋದು ಹೇಗೆ, ಅದನ್ನ ಲೋನ್ ನಾವು ಹೇಗೆ ಕ್ಲಿಯರ್ ಮಾಡೋದು, ಕಷ್ಟ ಆಗುತ್ತೆ ಬೇಡ ಅಂತ. ನನ್ನ ಕಾಂಪಿಟೇಷನ್ ಹೋಗೋಕಿನ ಮುಂಚೆ ಮನೆಯಲ್ಲಿ ಅದು ಸ್ವಲ್ಪ ಸಮಸ್ಯೆ ಆಗಿ ನಮ್ಮ ವೈಫ್ ಬೇಡ ಅಂತ. ಆದ್ರೆ ನಮ್ಗೆ ಅದು ಇಂಟ್ರೆಸ್ಟ್, ಬಿಡಕ್ ಆಗೋದಿಲ್ಲ. ಅದು ದೊಡ್ಡ ಗೇಮ್ ಸೆಲೆಕ್ಟ್ ಆಯ್ತೀನಿ, ಕಾಮನ್ವೆಲ್ತ್ ಗೇಮ್ಸ್. ಸೊ ಅದ್ರಲ್ಲಿ ನಮ್ಗೊಂದು ಪದಕಾದ್ರೆ ನಮ್ಗೊಂದು ತುಂಬಾ ಹೈಕ್ ವ್ಯಾಲ್ಯೂಸ್ ಇರುತ್ತೆ ಅಂತ ನನಗೆ.
1: ನಾನು ಈಗ ಪದಕಗಳನ್ನೆಲ್ಲ ಪಡೆದು ಎಲ್ಲರೂ ನಿಮ್ಮನ್ನ ಗುರುತಿಸ್ತಾರೆ.
0: ಹೌದು, ಖಂಡಿತ.
1: ಈಗ ಏನ್ ಹೇಳ್ತಾರೆ ನಿಮ್ಮ ಪತ್ನಿ?
0: ಅದು ಈಗ್ಲೂ ಖುಷಿ ಇದೆ ಅವ್ರಿಗೆ ಪದಕ ಗೆಲ್ಲದು, ಅದು ಬಹಳ ಹೆಮ್ಮೆ ಅವ್ರಿಗೆ. ನನಗೆ ಗೊತ್ತಿದ್ದಂಗೆ ಅವ್ರು ಎಲ್ಲಾ ಕಡೆ ಹೇಳ್ಕೊಂಡ್ ಬರ್ತಾರೆ, ಎಷ್ಟೊಂದು ಜನ ಹೇಳಿದ್ರೆ ವೈಫ್ ಹೇಳಿದ್ರು ಅಂತ ಖುಷಿ ಪಡ್ತಾರೆ. ಬಟ್ ಏನಾಗ್ತಾ ಇದ್ರೆ ಫೈನಾನ್ಶಿಯಲಿ ನಾವು ಬೇರ್ ಮಾಡ್ತಾರಿಂದ ಅವ್ರಿಗೆ ಬೇಜಾರು, ಯಾಕೆ ಇಷ್ಟು ಒಂದು ನಾವು ಖರ್ಚು ಮಾಡಬೇಕು, ಹೊರೆ ಆಗುತ್ತೆ, ಪ್ರಾಬ್ಲಮ್ಸ್ ಆಗುತ್ತೆ.
1: ಇಲ್ಲಿವರೆಗೂ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಪದಕಗಳನ್ನ ಪಡೆದಿದ್ದೀರಿ, ಈಗಲೂ ಕೂಡ ನಿಮ್ಗೆ ಸ್ಪಾನ್ಸರ್ ಸಿಗ್ಲೇ ಇಲ್ವಾ?
0: ಖಂಡಿತ ಮೇಡಮ್, ನಮ್ಗೆ ಯಾವ್ದು, ನಾನು ಎಲ್ಲೂ ಸ್ಪಾನ್ಸರ್ ಕೇಳಿಲ್ಲ, ಅದು ಸಿಕ್ಕೂ ಇಲ್ಲ ನಮಗೆ. ಆಲ್ಮೋಸ್ಟ್ ನಾನೆಲ್ಲ ನಮ್ಮ ಆಫೀಸ್ ಲೋನ್ಸ್, ಗೋಲ್ಡ್ಸ್ ಪ್ಲೆಡ್ಜ್ ಹಿಂಗ್ ಮಾಡೇ ನಾನು ಕಾಂಪಿಟೇಷನ್ಸ್ ಗೂ ಇರೋದು. ರೀಸೆಂಟ್ ಆಗಿ ಬಲ್ಡೇಟರ್ ನನಗೊಂದು 80,000 ಸ್ಪಾನ್ಸರ್ ಮಾಡಿದ್ದಾರೆ.
1: ನೀವು ದೇಶದ ಹೆಮ್ಮೆ ಅಂತ ಹೇಳ್ಬೋದು, ಅದರಲ್ಲೂ ನಮ್ಮ ಕರ್ನಾಟಕಕ್ಕೆ ಕೀರ್ತಿಯನ್ನ ತಂದಿದ್ದೀರಿ. ಅದನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರ ಅಥವಾ ಖಾಸಗಿ ಸಂಸ್ಥೆಗಳು ಗಮನ ಹರಿಸಬೇಕು. ಅಂದ್ರೆ ಇಂತ ಒಂದು ಕ್ರೀಡಾ ಸಾಧನೆ ಮಾಡ್ಲಿಕ್ಕೆ, ಹಾಗೆ ಕ್ರೀಡಾಸಕ್ತರು ಮುಂದೆ ಬರ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಗಾಗುತ್ತೆ.
0: ಹೌದು, ಖಂಡಿತ. ನನಗೆ ರಾಜ್ಯದ ಕ್ರೀಡಾಪಟುಗಳು ಎಷ್ಟೋ ಒಳ್ಳೊಳ್ಳೆ ಕ್ರೀಡಾಪಟುಗಳಿದ್ದಾರೆ. ಸಮಸ್ಯೆ ಅಂದ್ರೆ ಫೈನಾನ್ಶಿಯಲಿ ಪ್ರಾಬ್ಲಮ್ ಆಗಿ ಎಷ್ಟೋ ಜನ ಆಟನ ಕ್ವಿಟ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಮನೆ
1: ಕ್ರೀಡಾ ಪ್ರತಿಭೆಗಳು ಹಾಗೆ ನಶಿಸಿ ಹೋಗ್ಲಿಕ್ಕೆ ಕಾರಣ ಇದೆ ಅಂತ ಮುಖ್ಯ ಕಾರಣ.
0: ಹೌದು ಮೇಡಮ್, ಈಗ ನಾನಾದ್ರೂ ಎಂಪ್ಲಾಯ್ ಆಗಿರೋದ್ರಿಂದ ನಾನು ಅಲ್ಲಿ ಇಲ್ಲಿ ಲೋನ್ಸ್ ತಗೊಂಡು ಏನೋ ಒಂದು ಕಾಂಪಿಟೇಷನ್ ಹೋಗ್ಬಲ್ಲೆ. ಬಟ್ ವರ್ಕ್ ಹಿಂಗೆಲ್ಲ ಇಲ್ಲ ಅಂದ್ರೆ ಯಾರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ?
1: ನಿಜ ಸರ್. ಈಗ ನೀವು ಒಬ್ರು ರಾಜ್ಯ ಸರ್ಕಾರದ ನೌಕರರು ಕೂಡ ಹೌದು, ಹಾಗೆ ಕ್ರೀಡಾಸಕ್ತಿಯಿಂದ ನೀವು ಅನೇಕ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದೀರಿ, ಹೇಗೆ ಸರಿದೂಗಿಸ್ತೀರಿ ಸರ್ ಇಷ್ಟೊಂದು ಬಿಜಿ ಶೆಡ್ಯೂಲ್ ಹೇಗೆ ಅಂತ ನಿಮ್ಮ ದಿನಚರಿ?
0: ಮಾರ್ನಿಂಗ್ 6-8:30, 9 o'clock ವರೆಗೂ ನಂದು ಪ್ರಾಕ್ಟೀಸ್ ಸ್ಟಾರ್ಟ್. ಸಾಯಿಲೇ ಮಾಡ್ತಾ ಇದೆ. ಆಗ ಅಥ್ಲೆಟಿಕ್ಸ್ ಅಲ್ಲಿ ಇದ್ದಾಗ ಸುರ್ಜಿತ್ ಸಿಂಗ್ ಅಂತ ಸಾಯಿ ಕೋಚ್ ಆಗಿದ್ದಾರೆ ಅವರು. ಅವರು ನನಗೆ ಬೆಳಿಗ್ಗೆ 6-9 o'clock 3 hours ನಾನು ಬೆಳಿಗ್ಗೆ ಪ್ರಾಕ್ಟೀಸ್ ಮಾಡಿಕೊಂಡು ಅನಂತರ ನಾನು ಆಫೀಸ್ಗೆ ತೆರಳ್ತಾ ಇದ್ದೆ. ತಿರುಗಾ ಡ್ಯೂಟಿ ಮುಗಿಸ್ಕೊಂಡು 5:30 ಮೇಲೆ ಬಂದು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡೋದು. ಒಂದು 1.5 hours ಈವ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಬಟ್ ಡಿಫಿಕಲ್ಟ್ ಅಂದ್ರೆ, ಯಾಕಂದ್ರೆ ಬೆಳಿಯಿಂದ ಆಫೀಸ್ ವರ್ಕ್ ಮಾಡಿ ನಾವು ಮಾರ್ನೆ ದಿವಸ ಮಾಡೋದಾಗ್ಲಿ ಈವ್ನಿಂಗ್ ಮಾಡೋದಾಗ್ಲಿ ನಮ್ಗೆ ಅದು ಡಿಫಿಕಲ್ಟ್. ಹೌದು,

0: ಒಂದು ದಿನಚರಿ ಅಂತದ್ರಲ್ಲೂ ನೀವು ಅದನ್ನ ಹೇಗೆ ಸರಿದೂಗಿಸ್ಕೊಂಡು ಹೋಗ್ತೀರಿ ಅಂತ?
1: ಅಲ್ಲ, ತುಂಬಾ ಕಷ್ಟ ಆಗುತ್ತೆ ಮೇಡಮ್, ಅದನ್ನ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ. ಬಟ್ ನಮ್ಮಲ್ಲಿ ಒಂದು ಛಲ ಇರುತ್ತಲ್ಲ ಏನಾದ್ರು ಅಚೀವ್ ಮಾಡ್ಬೇಕು ಅಂತ. ಸೊ ಹಾಗಾಗಿ ನನಗೆ ಅದೆಷ್ಟೇ ಪ್ರಾಬ್ಲಮ್ ಇದ್ರು ಅಡ್ಡಿ ಆಗ್ತಿರ್ಲಿಲ್ಲ ನನಗೆ. ಹೋಗಿ ರೆಗ್ಯುಲರ್ ಏನೇ ಪ್ರಾಬ್ಲಮ್ಸ್ ಇದ್ರು ಮಾರ್ನಿಂಗ್ ಸೆಷನ್, ಮಾರ್ನಿಂಗ್ ಏನ್ ವರ್ಕ್ಔಟ್ ಮಾಡಿಸ್ಬೇಕು, ಥ್ರೋಸ್ ಮಾಡ್ಬೇಕು, ಅದು ಮಾಡ್ತಾನೆ ಇದ್ದೆ. ಆಕ್ಚುಲಿ ನಾವಿರೋದು ಬಸ್ ಸ್ಟೇಷನ್ ಇರೋದು ಕರುಣಾನಗರ. ಸೊ ಪ್ರಾಕ್ಟೀಸ್ಗೋಸ್ಕರನೇ ನಾನು ಬಾಪೂಜಿನಗರ ಅಂತ ಇದ್ದೆ, ವಿಜಯನಗರ ಹತ್ರ ಸಾಯಿಗ ಹತ್ರ ಆಗುತ್ತದೆ. ಸಾಯಿಗ ನಮ್ಮ ಆಫೀಸ್ಗು ಸೆಂಟರ್ ಪ್ಲೇಸ್. ನಾನು ಬಾಡಿಗೆ ಮನೆ ಮಾಡಿಕೊಂಡು 5-6 ಇಯರ್ಸ್ ಅಲ್ಲಿಂದ ಅಲ್ಲಿ ಟ್ರಾವೆಲ್ ಮಾಡಿ. ಸೊರಿ, ನಾವು ಇಷ್ಟು ಡೆಡಿಕೇಶನ್ ಮಾಡಬೇಕಾಗುತ್ತೆ ಬ್ಯಾಕ್ಗ್ರೌಂಡ್ ಅಲ್ಲಿ, ಎಷ್ಟೋ ಜನಕ್ಕೆ ಅದು ಗೊತ್ತಾಗಲ್ಲ.
0: ಸಮಸ್ಯೆಗಳನ್ನ ಸವಾಲುಗಳನ್ನ ಎದುರಿಸಿಕೊಂಡೇ ಬಂದಿದ್ದೀರಿ.
1: ಹೌದು, ಈಗಲೂ ಎಷ್ಟೋ ಜನ ನಾರ್ತವ್ರಿಗೆ ಅದೇ ಡೌಟ್. ನಾವು ಪೂರ್ತಿ ಪ್ರಮಾಣವಾಗಿ ಫುಲ್ ಫ್ಲೆಡ್ಜ್ ಅಲ್ಲಿ ನಾವು
0: ಇದ್ಕೊಂಡು ಮಾಡ್ತಾರೆ.
1: ಬೆಳಿಗ್ಗೆ ಸಾಯಂಕಾಲ ಅದೇ ಕೆಲಸ ನಮ್ಗೆ, ಪ್ರಾಕ್ಟೀಸ್ ಮಾಡೋದು, ನೀನು ಡ್ಯೂಟಿನೂ ಮಾಡ್ಕೊಂಡು
0: ನೋಡ್ಕೊಂಡು
1: ಆಫೀಸ್ ಸಂಸಾರ ಎಲ್ಲ ನೋಡ್ಕೊಂಡು ಸ್ಪೋರ್ಟ್ಸ್ ಮಾಡ್ಕೊಂಡು ನ್ಯಾಷನಲ್ಸ್ ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಎಲ್ಲ ಇವ್ರನ್ನ ಬೀಟ್ ಮಾಡ್ತಿದ್ದೆ. ನಾನು ಒಳ್ಳೊಳ್ಳೆ ಕ್ರೀಡಾಪಟುಗಳಿದ್ದಾರೆ, ಅವ್ರನ್ನೆಲ್ಲ ಬೀಟ್ ಮಾಡ ಅವ್ರ ಅದೇ ಆಶ್ಚರ್ಯ. ನಾವು ಇಷ್ಟು ಪರ್ಫಾರ್ಮೆನ್ಸ್ ಮಾಡಕ್ಕೆ
0: ಪ್ರಮಾಣದ ಕ್ರೀಡಾಪಟುಗಳಾಗಿದ್ರು ಕೂಡ ಅವರಿಗೆ ನಿಮ್ಮ ಸಾಧನೆಯ ಹಂತ ತಲುಪಲಿಕ್ಕೆ ಆಗ್ತಾ ಇರಲಿಲ್ಲ.
1: ಯಾಕಂದ್ರೆ ನನ್ನ ಥ್ರೋಸ್ ಅವ್ರ ಥ್ರೋಸ್ ಬಹಳ ಡಿಫ್ರೆನ್ಸ್, ಮೀಟರ್ಸ್ ಹೆಚ್ಚು ಕಮ್ಮಿ ಇರ್ತಿತ್ತು. ಅವ್ರ ಅದೇ ಆಶ್ಚರ್ಯ, ನಾವು ಇಷ್ಟು ಪ್ರಾಕ್ಟೀಸ್ ಮಾಡಿ ನಮ್ದು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ, ನೀನ್ ಮಾಡೋದೇ 2 hours 1 hour ಮಾರ್ನಿಂಗ್ ಸಾಯಂಕಾಲ. ಯಾಕಂದ್ರೆ ಮೇಡಮ್, ಒಂದು ಸ್ಪೋರ್ಟ್ಸ್ ಅಂದ್ರೆ ಬೇಸಿಕಲಿ ಅವರು ಪೂರ್ತಿ ಪ್ರಮಾಣ ಪ್ರಾಕ್ಟೀಸ್ ಮಾಡಬೇಕು, ರೆಸ್ಟ್ ಮಾಡಬೇಕು, ಸಪ್ಲಿಮೆಂಟ್ಸ್ ತಗೋಬೇಕು, ಅಂದ್ರೆ ಪ್ರಾಪರ್ ಚೆನ್ನಾಗಿ ಇರುತ್ತೆ
0: ಡಯಟ್.
1: ನಮ್ಗೇನು ಇಲ್ಲ, ಸುಮ್ನೆ ಸಪ್ಲಿಮೆಂಟ್ಸ್ ತಗೋತೀನಿ ಅಂದ್ರೆ ಪರ್ ಮಂತ್ ಮಿನಿಮಮ್ 30-40,000 ಅದಕ್ಕೆ ಬೇಕು. ನನ್ನ ಸಂಬಳನೇ ಅಷ್ಟು ಬರಲ್ಲ ಸರ್ಕಾರದಲ್ಲಿ. ಸೊ ಆಗ ನಾನು ಪ್ರೋಟೀನ್ಗೆ ಅಷ್ಟು ಇನ್ವೆಸ್ಟ್ ಮಾಡ್ರೆ ಮನೆ ಬ್ಯಾಲೆನ್ಸ್ ಹೇಗೆ, ನನ್ನ ಕಾಂಪಿಟೇಷನ್ ಹೇಗೆ. ಹಾಗಾಗಿ ನನಗೆ ತುಂಬಾ ಕಷ್ಟ. ಓನ್ಲಿ ಪ್ರಾಕ್ಟೀಸ್ ಅಷ್ಟೇ, ಮಾರ್ನಿಂಗ್ ಪ್ರಾಕ್ಟೀಸ್, ಆಫೀಸ್ ಪ್ರಾಕ್ಟೀಸ್,
0: ಫುಡ್ ಎಲ್ಲ ನಾರ್ಮಲ್
1: ನಾರ್ಮಲ್ ಫುಡ್. ಯಾಕಂದ್ರೆ ನಮ್ಗೆ ಟೈಮು ಸಿಗ್ತಿರ್ಲಿಲ್ಲ, ಆಮೇಲೆ ಅಷ್ಟು ಇನ್ವೆಸ್ಟ್ ಮಾಡಕ್ಕೂ ಆಗ್ತಿರ್ಲಿಲ್ಲ.
0: ಸರ್, ಇತ್ತೀಚೆಗೆ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನ ಪುರುಷರ ಎಪಿಐ ಟೀಮ್ ವಿಭಾಗದಲ್ಲಿ ಸ್ವರ್ಣವನ್ನ ಗೆದ್ದಿದ್ರಿ. ಈ ಸಾಧನೆ ಸಾಧ್ಯ ಆಗಿದ್ದು ಹೇಗೆ? ಎಷ್ಟು ರಾಷ್ಟ್ರಗಳು ಭಾಗವಹಿಸಿದ್ರು, ಹಾಗೆ ಆ ರಾಷ್ಟ್ರಗಳನ್ನೆಲ್ಲ ಹಿಂದಿಕ್ಕಿ ನೀವು ಚಾಂಪಿಯನ್ ಆಗಿದ್ದು ಹೇಗೆ?
1: ಆಕ್ಚುಲಿ ನಾನೀಗ ಎಂಪ್ಲಾಯ್ ಆಗಿ 1 year ಆಯ್ತು, ನಾನು ಬಳ್ಳಾರಿ ಟ್ರಾನ್ಸ್ಫರ್ ಆಗಿ. ಸೊ ನನಗೆ ಮಾರ್ಗದರ್ಶನ ನೀಡಿ ಪ್ರಾಕ್ಟೀಸ್ ಮಾಡು ಅಂತ ಹೇಳಿ ಮಾರ್ಗದರ್ಶನ ಕೊಟ್ಟು ನನ್ನ ಪ್ರೋತ್ಸಾಹಿಸಿತು ನಮ್ಮ ಸತ್ಯನಾರಾಯಣ ಸರ್. ಯಾಕಂದ್ರೆ ಬೆಂಗಳೂರಲ್ಲೇ ಫೆಸಿಲಿಟೀಸ್ ಕಮ್ಮಿ ಅಂತ ಹೇಳಿ, ನಾನು ಹೊಸಪೇಟೆ ವಿಜಯನಗರ ನಾನು ಟ್ರಾನ್ಸ್ಫರ್ ಆಗಿರೋದು, 350 kilometers ದೂರ ಇದ್ದೀನಿ. ಅಲ್ಲಿ ಇಷ್ಟು ಪ್ರಾಕ್ಟೀಸ್ ಅಲ್ಲಿ ಒಬ್ಬನೇ ಪ್ರಾಕ್ಟೀಸ್ ಮಾಡಿಕೊಂಡು ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಲ್ಲೇ ಪ್ರಾಕ್ಟೀಸ್ ಮಾಡಿಕೊಂಡು ಅವ್ರ ಮಾರ್ಗದರ್ಶನ ಅಂತ ಪ್ರಾಕ್ಟೀಸ್ ಮುಗಿಸ್ಕೊಂಡು ಬಂದು ಡೈರೆಕ್ಟ್ ನನ್ನ ಆಫೀಸಿಂದ ಡೈರೆಕ್ಟ್ ಇಲ್ಲಿಂದ ಬೆಂಗಳೂರು ಬಂದು ನಾನು ಕಾಂಪಿಟೇಷನ್ ಹೋಗಿದ್ದು. 2 days ಆಫ್ಟರ್ ನಾನು ಕಾಂಪಿಟೇಷನ್ ಹೋಗ್ತೇನೆ, 2 days ಬಿಫೋರ್ ಬೆಂಗಳೂರು ಬಂದು. ಸೊ ನನ್ನ ಲಗೇಜ್ ಎಲ್ಲ ರೆಡಿ ಮಾಡ್ಕೊಂಡು ಸ್ಪೋರ್ಟ್ಸ್ ಕಿಟ್ಟು, ನಮಗೆ ಸ್ಪೋರ್ಟ್ಸ್ ವೀಲ್ ಚೇರೇ ಸಪರೇಟ್ ಇರುತ್ತೆ, ಅಲ್ಲಿ ರೆಗ್ಯುಲರ್ ಆಗಿ ಯೂಸ್ ಮಾಡೋಕ್ಕೆ ವೀಲ್ ಚೇರ್ ಇರುತ್ತೆ, ಸ್ಪೋರ್ಟ್ಸ್ ಕಿಟ್ಟು, ಲಗೇಜ್, ಇಷ್ಟು ಒಬ್ಬನೇ ಕ್ಯಾರಿ ಮಾಡಬೇಕಾಯ್ತು. ಯಾಕಂದ್ರೆ ಕರ್ನಾಟಕದಿಂದ ಒಬ್ಬನೇ ಸೆಲೆಕ್ಟ್ ಆಗಿದ್ರಿಂದ ಇಲ್ಲಿ ಯಾರು ಇರಲಿಲ್ಲ ಸಪೋರ್ಟ್ ಆಗಿ, ಎಲ್ಲ ನಾರ್ತ್ ಇಂಡಿಯನ್ಸೇ ಜಾಸ್ತಿ ಇದ್ರು. ಎಲ್ಲ ಡೆಲ್ಲಿಯಿಂದ ನಾವು ಡಿಪಾರ್ಚರ್ ಆಗಿದ್ದು, ಡೆಲ್ಲಿ ಹೋಗಿ ಅಲ್ಲಿ ಟೀಮ್ ಜೊತೆ ಸೇರ್ಕೊಂಡು ನಾನು ನೈಜೀರಿಯಾ ಹೋಗಿ
0: ಬಂಗಾರದ ಪದಕವನ್ನು.
1: ಖಂಡಿತ.
0: ಈಗ ಏನ್ ಹೇಳುತ್ತೆ ಸರ್ಕಾರ?
1: ಸದ್ಯಕ್ಕೆ ಯಾರು ಬಂದಿಲ್ಲ, ಬಟ್ DYS ಅವರು ಎಲ್ಲ ಕಡೆ ಪೋಸ್ಟರ್ ಹಾಕಿ ಈ ತರ ಅಭಿನಂದನೆ ಸಲ್ಲಿಸಿದ್ರು, ಅದು ಬಹಳ ಖುಷಿ ಆಯ್ತು. ಈಗ ನನ್ನ ಜೊತೆ ಬಂದು ಭಾಗವಹಿಸಿದ್ರು, ಅವರ ರಾಜ್ಯದಲ್ಲಿ ಏರ್ಪೋರ್ಟ್ ಅಲ್ಲಿ ಇಳಿದಾಗ ಸುಮಾರು ಜನ ಬಂದು ರಿಸೀವ್ ಮಾಡಿ
0: ಏರ್ಪೋರ್ಟ್ ನಲ್ಲಿ ಸ್ವಾಗತ ಸಿಗ್ತದೆ.
1: ನಮ್ಮ ರಾಜ್ಯದಲ್ಲಿ ನನಗೆ ಆತರ ಅದು ಇನ್ನು ಸಿಕ್ಕಿಲ್ಲ, ಮುಂದಕ್ಕೆ ನೋಡ್ಬೇಕು.
0: ಫೆನ್ಸಿಂಗ್ ಕ್ರೀಡೆಯ ಸ್ಥಿತಿಗತಿ ಹೇಗಿದೆ ನಮ್ಮ ರಾಜ್ಯದಲ್ಲಿ, ಹಾಗೆ ನಮ್ಮ ಭಾರತದಲ್ಲಿ? ಅಂದ್ರೆ ಕಡಿಮೆ ಇದೇನೇನೋ ಅನಿಸುತ್ತೆ ನನಗೆ.
1: ಹೌದು ಮೇಡಮ್, ಯಾಕಂದ್ರೆ ಅದು ಕಾಸ್ಟ್ಲಿ ಗೇಮ್ ಆಗಿರೋದ್ರಿಂದ ಬೇರ್ ಮಾಡೋದು ತುಂಬಾ ಕಷ್ಟ ಮೇಡಮ್. ನ್ಯಾಷನಲ್ ಗೆ ಸಪರೇಟ್ ಕಿಟ್ಟು ಪರ್ಚೇಸ್ ಮಾಡಬೇಕು, ಇಂಟರ್ನ್ಯಾಷನಲ್ ಗೆ ಬೇರೆ ಪರ್ಚೇಸ್ ಮಾಡಬೇಕು. ಅದು ಒಂದೊಂದು ಬ್ಲೇಡ್ ನಿಮ್ಗೆ ಮುಡಿದ್ರೆ 20,000 rupees ಅದು. ಸೊ ಪಾಪ ನಮ್ಮ ರಾಜ್ಯದ ಕ್ರೀಡಾಪಟುಗಳಿಗೆ ಅಷ್ಟು ಬೇರ್, ಯಾಕಂದ್ರೆ ಅವ್ರಿಗೆ ಏನು ಸೋರ್ಸ್ ಇರೋದಿಲ್ಲ. ಸೊ ಅವ್ರ ಹೇಗೆ ಬೇರ್ ಮಾಡ್ತಾರೆ? ಹಾಗಾಗಿ ಫೆನ್ಸಿಂಗ್ ಅಂತಾನೆ ಅಲ್ಲ, ಸುಮಾರು ಗೇಮ್ಸ್ ಏನಿದಾವೆ ಅದಕ್ಕೆ ಯಾರು ಹೋಗೋದಿಲ್ಲ, ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ ಅಲ್ಲಿ.
0: ದುಬಾರಿ ಗೇಮ್
1: ನಿಮ್ಗೆ ಅಥ್ಲೆಟಿಕ್ಸ್ ಒಂದೇ ನಮ್ಗೆ, ಅದೇನೋ ಬಡವರ ಕಡಲೆಕಾಯಿ ಅಂದಂಗೆ ಅಥ್ಲೆಟಿಕ್ಸ್ ಒಂದೇ. ನಾವು ಏನು ಇನ್ವೆಸ್ಟ್ ಮಾಡದೆ ಡಿಸ್ಕಸ್ ಅಷ್ಟು ಶಾರ್ಟ್ ಪಟೇಗ ತಗೋಬಹುದು.
0: ಸರ್, ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ಸಾಧನೆಯ ಮೂಲಕ ಉತ್ತರವನ್ನ ನೀಡ್ತಾ ಬಂದಿದ್ದೀರಿ ನೀವು.
1: ಹೌದು,
0: ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ಅಂಜಿ ತಪ್ಪು ಹೆಜ್ಜೆ ಇಡುವ ಇಂದಿನ ಯುವ ಜನಾಂಗಕ್ಕೆ ನಿಮ್ಮ ಕಿವಿಮಾತು ಏನು?
1: ಮೇಡಮ್, ಈಗಿನ ಕಾಲದ ಮಕ್ಕಳು ಹೇಗೆ ಅಂದ್ರೆ, ನೀವು ನೋಡಿದಂಗೆ ಬರೀ ಮೊಬೈಲ್ಸ್ TV ಇದರಲ್ಲೇ ಅವ್ರು ಸಂಪೂರ್ಣ ಕಾಲನ ಕಳೀತಾರೆ. ಆಕ್ಚುಲಿ ಫಿಸಿಕಲ್ ಆಟಗಳನ್ನ ಆಡ್ಬೇಕು ಮಕ್ಕಳು, ಯಾರು ಆಡೋದಿಲ್ಲ. ನನ್ನ ರಿಕ್ವೆಸ್ಟ್ ಏನಂದ್ರೆ, ಯಾವ್ದೇ ಕ್ಷೇತ್ರ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಸಂಗೀತ, ಕಲೆ, ಯಾವ್ದಾದ್ರು ಆಗಿದ್ರು ಆಸಕ್ತಿ ವಹಿಸಿ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿ ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಮೆಡಲ್ಗಳನ್ನ ತರಬೇಕು.
0: ಶಾಲೆಗಳಲ್ಲಿ ಗ್ರೌಂಡ್ಸ್ ಗಳೇ ಇಲ್ಲ ಆಡ್ಲಿಕ್ಕೆ, ಬರೀ ಓದು ಓದು ಅಂತ.
1: ಅದೊಂದು ಮೇಡಮ್, ಅದ ಓದು ಮುಖ್ಯ, ಅದ್ರ ಜೊತೆಗೆ ಮಕ್ಕಳಿಗೆ ಫಿಸಿಕಲ್ ಇವೆಂಟ್ಸ್ ಇದ್ರೆ ಅವರು ಆಕ್ಟಿವ್ ಆಗೂ ಇರ್ತಾರೆ.
0: ಅಂದ್ರೆ ದೈಹಿಕವಾದ ಒಂದು ಕಸರತ್ತನ್ನ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು.
1: ಹೌದು, ಹೆಲ್ತಿ ಆಗಿರ್ತಾರೆ. ಮೇನ್ ಮಕ್ಕಳಿಗೆ ಓದು ಜೊತೆಗೆ ಫಿಸಿಕಲ್

0: ಆಕ್ಟಿವಿಟೀಸ್ ಅನ್ನು ಕಳಿಸಬೇಕು. ಏನಾದ್ರು ಒಂದು ಆಕ್ಟಿವಿಟೀಸ್ ಮಾಡ್ಬೇಕು ಮೇಡಮ್. ಈಗ ಓದ್ರ ಜೊತೆಗೆ ಎಲ್ಲ ಬ್ಯಾಡ್ಮಿಂಟನ್, ರನ್ನಿಂಗ್, ಮನೆ ಹತ್ರ ಯಾವ್ದಾದ್ರು ಒಂದು ಆಕ್ಟಿವಿಟೀಸ್, ಫಿಸಿಕಲ್ ಆಟ ಯಾವ್ದಾದ್ರು ಸರಿ, ಇಂಥದೇ ಅಂತಲ್ಲ, ಒಂದು ಆಟನ ಅವರು ಕಂಟಿನ್ಯೂ ಆಗಿ ಇಟ್ಕೊಂಡ್ರೆ, ಓದು ಜೊತೆಗೆ ಅದು ಮಾಡಿದ್ರೆ ಅವರು ಫಿಟ್ ಆಗಿರ್ತಾರೆ, ಹೆಲ್ತಿ ಆಗಿರ್ತಾರೆ, ಎಜುಕೇಶನ್ ಕಂಟಿನ್ಯೂ ಆಗುತ್ತೆ.
1: ಅಂದ್ರೆ ದೈಹಿಕವಾಗಿ ಚಟುವಟಿಕೆಯಿಂದ ಕೂಡಿರೋದ್ರಿಂದ ನಮ್ಗೆ ಬುದ್ಧಿಮಟ್ಟನು ಹೆಚ್ಚಾಗುತ್ತೆ ಅಂತ.
0: ಹೌದು, ಮೈಂಡ್
1: ರಿಫ್ರೆಶ್ ಆಸಕ್ತಿ ಬರುತ್ತೆ.
0: ಹೌದು, ಮೈಂಡ್ ರಿಫ್ರೆಶ್ ಆಗುತ್ತೆ. ನೀವು ಓದರಿಂದ ಈಚೆ ಬಂದು ಸ್ವಲ್ಪ ಹೊತ್ತು ನೀವು ಆಟ ಆಡಿದಾಗ ಫಿಸಿಕಲಿ ಆಟಗಳು, ಮೈಂಡ್ ರಿಫ್ರೆಶ್ ಆಗುತ್ತೆ, ತಿರ್ಗಾ ನಿಮ್ಗೆ ಓದೋಕೆ ಅನುಕೂಲ ಆಗುತ್ತೆ.
1: ಸರ್, ನೀವು ಏಷ್ಯನ್ ಗೇಮ್, ಕಾಮನ್ವೆಲ್ತ್ ಗೇಮ್ಸ್ ಎಲ್ಲದರಲ್ಲೂ ಭಾಗವಹಿಸಿದ್ರಿ, ಮುಂದಿನ ಗುರಿ ಏನು ಅಂತ?
0: ಅದೇ ಮುಂದಿನ ಗುರಿ ಮೇಡಮ್, ಈಗ 2030ಗೆ ತಿರ್ಗಾ ಕಾಮನ್ವೆಲ್ತ್ ಏಷ್ಯನ್ ಗೇಮ್ಸ್ ಇದೆ. ಸೊ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು. ಸೊ ಅಲ್ಲಿ ಮೆಡಲ್ ಗೆಲ್ಲಬೇಕು ಅನ್ನೋದು ನನ್ನ ಒಂದು ಟಾರ್ಗೆಟ್ ಇದೆ ಮೇಡಮ್.
1: ಪ್ಯಾರಾಒಲಿಂಪಿಕ್ ಅಲ್ಲಿ
0: ಅದಕ್ಕೂ ಟಾರ್ಗೆಟ್ ಇದೆ. ಈಗ ಫಸ್ಟ್ ನಾವು ಏಷ್ಯನ್ ಗೇಮ್ಸ್ ಗೆ ಟಾರ್ಗೆಟ್ ಮಾಡ್ಕೊಂಡಿದ್ದೀವಿ. ಕಾಮನ್ವೆಲ್ತ್ ಗೇಮ್ಸ್ ಇದೆ ನಮ್ಮ ಇಂಡಿಯಾದಲ್ಲೇ, ಇದೆ ನೆಕ್ಸ್ಟ್ ಕಾಮನ್ವೆಲ್ತ್ ಗೇಮ್. ಹಾಗಾಗಿ ಅದ್ರ ಮೇಲೆ ಜಾಸ್ತಿ ಮೇನ್ ಫೋಕಸ್ ಮಾಡ್ತಾ ಇದ್ದೀವಿ.
1: ಒಳ್ಳೇದು ರಾಘವೇಂದ್ರ ಪಿ ಅವರೇ, ನಿಮ್ಮ ಕ್ರೀಡಾ ಸಾಧನೆ ನಮ್ಮ ಯುವ ಸಮೂಹಕ್ಕೆ ಸ್ಫೂರ್ತಿದಾಯಕವಾಗಲಿ, ಹಾಗೆ ನಿಮ್ಮ ಮುಂದಿನ ಗುರಿ ಸಹಕಾರವಾಗಲಿ ಅನ್ನೋದು ನಮ್ಮ ಹಾರೈಕೆ. ನಿಮ್ಮ ಕ್ರೀಡಾ ಬದುಕಿನ ಕುರಿತು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್.
0: ಥ್ಯಾಂಕ್ ಯು ಸೋ ಮಚ್. ನನಗೂ ಈ ಕಾರ್ಯಕ್ರಮ ವೇಟ್ ಮಾಡಿದ್ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್.
2: ಅಂತಾರಾಷ್ಟ್ರೀಯ ಪ್ಯಾರಾ ಫೆನ್ಸಿಂಗ್ ಕ್ರೀಡಾಪಟು ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ರಾಘವೇಂದ್ರ ಪಿ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತೀ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 10 ಗಂಟೆಯಾಗಿದೆ. ಈಗ ಪಂಡಿತ ಸಿ ಆರ್ ವ್ಯಾಸ್ ಅವರ ಗಾಯನದ ಧ್ವನಿ ಮುದ್ರಿಕೆಯನ್ನು ಕೇಳಿ, ಅದಕ್ಕೂ ಮುಂಚೆ ಈ ಒಂದು ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.

ಇದುವರೆಗೂ ಪಂಡಿತ್ ಸಿ ಆರ್ ವ್ಯಾಸ್ ಅವರ ಗಾಯನದ ಧ್ವನಿ ಮುದ್ರಿಕೆಯನ್ನು ಕೇಳಿದ್ರಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 10:30. ಈಗ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಇಶ್ಕ್ ಚಿತ್ರದ ಗೀತೆಯನ್ನು ಕೇಳಿ. ರಹತ್ ಇಂಡೋರಿ ಅವರ ಗೀತ ರಚನೆ, ಅನು ಮಲ್ಲಿಕ್ ಅವರ ಸಂಗೀತ, ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಹಾಡಿದ್ದಾರೆ.

ಗಳಲ್ಲಿ ಕೋಯ್ಲಾ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕಾರ್ಯಕ್ರಮದ ಮುಂದಿನ ಗೀತೆ ಪ್ಯಾರ್ ಹಿ ಪ್ಯಾರ್ ಚಿತ್ರದ್ದು. ಮೊಹಮ್ಮದ್ ರಫಿ ಅವರು ಹಾಡಿದ್ದಾರೆ. ಹಸರತ್ ಜಯಪುರಿಯವರ ಗೀತ ರಚನೆಗೆ ರಾಗ ಸಂಯೋಜಿಸಿದ್ದಾರೆ ಶಂಕರ್ ಜಯಕಿಶನ್.

ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಅಭಿನಯಗಳಲ್ಲಿ ಸಾಜನ್ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಸಮೀರ್ ಅವರ ಗೀತ ಸಾಹಿತ್ಯಕ್ಕೆ ನದೀಮ್ ಶ್ರವಣ್ ಅವರ ಸಂಗೀತವಿತ್ತು.

ಜಾವೇದ್ ಅಖ್ತರ್ ಅವರ ಗೀತ ರಚನೆ, ಶಿವಹರಿಯವರ ಸಂಗೀತ, ಸಿನ್ಸಿಲಾ ಚಿತ್ರದ ಗೀತೆ ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಅವರ ಧ್ವನಿಗಳಲ್ಲಿ.

ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 11:05 ಆಗ್ತಾ ಇದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ಇದೆ.

0: convert her performance into a win. Defense Secretary Rajesh Kumar Singh has concluded his two-day visit to Armenia. During the visit, he held bilateral meetings with Deputy Defense Minister of Armenia, Karen Brutyon, and First Deputy Defense Minister and Chief of General Staff of Armenia, Edward Azrian. The Defense Ministry said that the discussions covered the entire gamut of ongoing defense and military technical cooperation, with particular emphasis on capacity building, training, military technical cooperation, and defense research and development. It added that the two sides also exchanged the terms of reference for institutionalizing joint services staff talks between the Indian and Armenian armed forces. In hockey, India registered a comprehensive 5-3 victory over arch-rivals Pakistan in the final Pool D encounter of Men's FIH World Cup at Amstelveen in the Netherlands today to qualify for the second round. The defeat ended Pakistan's campaign in the group stage. India registered a commanding 165-run victory over host Sri Lanka in the first test in Galle today to take a 1-0 lead in the two-match series. Sri Lanka, chasing a target of 372 runs for victory, were bowled out for 206 during the post-lunch session on the fifth and final day. Indian left-arm spinner Manav Sutar was the architect of India's victory, taking 6 wickets in the second innings to finish with a maiden 10-wicket match haul in only his second test. And that is the end of this news bulletin.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳು: 6:10 ವಂದನ, 6:30 ಚಿಂತನ, ಡಾಕ್ಟರ್ ಶಕುಂತಲಾ ಗೋಪಶೆಟ್ಟಿ ರಾಯಚೂರು ಅವರಿಂದ. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ. 6:35 ದೇಶಭಕ್ತಿ ಗೀತೆ, ಜಿಎಸ್ ಉಬರ್ಡಕ್ ಅವರ ರಚನೆ ವೃಂದಗಾನದಲ್ಲಿ. 9:30 ಮೇಘ ಸಂದೇಶ, ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. ನಿಲಯದ ನಾಳಿನ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಶಿವಮೊಗ್ಗದ ನವಚೇತನ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 12:35 ಆರೋಗ್ಯ ಸಂಚಿಕೆ, 1:00 ಪ್ರಗತಿ ಪಥ, 1:30 ಚೈತ್ರವನ ಲಕ್ಷ್ಮೀಶನ, ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ನಿಲಯದ ನಾಳಿನ ಸಂಜೆ ಪ್ರಸಾರದಲ್ಲಿ 5:00 ಹೊಸ ಕನ್ನಡ ಚಿತ್ರಗೀತೆಗಳು, 5:30 ವಾಣಿಯಲ್ಲಿ ಯುವ ವೈವಿಧ್ಯ. 6:51 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳನ್ನು ಕುರಿತು ಡಾಕ್ಟರ್ ರುದ್ರಗೌಡ ಅವರೊಂದಿಗೆ ಸಂದರ್ಶನ. 7:45 ವಿಧಾನಮಂಡಲದಲ್ಲಿ ಇಂದು, 9:30 ಕನ್ನಡ ಭಾರತಿ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಎಂ ಬಾಲಮುರಳಿ ಕೃಷ್ಣ ಅವರ ಗಾಯನದ ಧ್ವನಿ ಮುದ್ರಿಕೆ, 10:30 ಚಿತ್ರಗೀತೆಗಳಿವೆ. ಇದುವರೆಗೂ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:11:49. ಇಲ್ಲಿಗೆ ನಿಲಯದ ಇಂದಿನ ಪ್ರಸಾರ ಮುಗಿಯುವುದು. ಬೆಳಗಿನ ಪ್ರಸಾರ ಕಾರ್ಯ ಎಂದಿನಂತೆ 5:53 ಆರಂಭವಾಗುವುದು. ಅಲ್ಲಿಯವರೆಗೂ ನಿಮ್ಮ ರೇಡಿಯೋ ಸಖಿ ಸಂಧ್ಯಾಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.